ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಶುಕ್ರವಾರ, 2026 ಇಸ್ವಿಯ ಜೂನ್ ತಿಂಗಳ 12 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 22 ದಿನ. ಈಗ ಸಮಯವಾಗುತ್ತಲಿದೆ 5:59. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ 102.1 MHz ತರಂಗಾಂತರಗಳ ಮೇಲೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ ಕೊಂಚಾಡಿ ಸೀತಾರಾಮ ಭಟ್ಟ ಅವರ ರಚನೆ ವೃಂದಗಾನದಲ್ಲಿ ಕೇಳಲಿದ್ದೀರಿ. ಇನ್ನು 6:40 ರೈತರಿಗೆ ಸಲಹೆ ಅಮರೇಶ ಶಾಳಿವರಿಂದ. 6:45 ಜನಪದ ಗೀತೆಗಳು ರಾಯಚೂರು ತಾಲೂಕಿನ ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:15 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ನಡೆಸಿಕೊಡುತ್ತಾರೆ ಎಸ್ ನಿರ್ಮಲ,

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು 7:45 ಚಿತ್ರಗೀತೆಗಳು, 8:30 ರಾಯಚೂರಿನ ಕನ್ನಡ ಭವನದಲ್ಲಿ ಜರುಗಿದ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 2026 ಹಾಗೂ 2027 ಸಾಲಿನ ದತ್ತಿನಿಧಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೂ ನಂದಿಧ್ವಜ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಕುರಿತು ಪ್ರಾಯೋಜಿತ ಬಾನುಲಿ ವರದಿ. ಪ್ರಸ್ತುತಿ ಬಿನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, ಪ್ರಾಯೋಜಕರು ಕರ್ನಾಟಕ ಮೆಡಿಕಲ್ಸ್ ಚಂದ್ರಮೌಳೇಶ್ವರ ಚೌಕ್ ರಾಯಚೂರು. 9:05 ವಂದೇ ಮಾತರಂ, 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ, ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ, ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದಿದವರು ಸುಜಾತ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 9:45 ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇನ್ನು 10:10, 10:32, 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ಹಾಸನದ ಸುತ್ತಿಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿಧಾನ ವಿಭಾಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಾಮಲಾಂಬಿಕಾ ಎಸ್ಎಂ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಹೆಚ್ಆರ್ ಕೇಶವಮೂರ್ತಿ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. ಇನ್ನು 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಉದ್ಯೋಗ ವಾರ್ತೆ ಎಚ್ಎಸ್ ನಾಗರತ್ನ ಇವರಿಂದ, ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 6:15 ನಿಸರ್ಗ ಋಣ. ಈ ಕಾರ್ಯಕ್ರಮದಲ್ಲಿ ವಿಷಯ ಹವಾಮಾನ ವೈಪರೀತ್ಯಗಳನ್ನು ತಗ್ಗಿಸುವಲ್ಲಿ ಕೃಷಿ ಅರಣ್ಯಗಳ ಪಾತ್ರ ಕುರಿತು ಮಾಹಿತಿ, ಪ್ರಸ್ತುತಿ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. 7:20 ಕುಷ್ಟಗಿ ತಾಲೂಕಿನ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು ಬಿತ್ತರಗೊಳ್ಳಲಿವೆ. 7:45 ನಿಮ್ಮ ಕರೆ, ನಿಮಗೊಂದು ಗೀತೆ, ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 8:30 ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪ ದಾಸರ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು ಜನಪದ ಸಂಗೀತದಲ್ಲಿ. 9:15 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 9:30 ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಉಲ್ಲಾಸ್ ಬಾಪಟ್ ಅವರಿಂದ ಸಂತೂರು ವಾದನದ ಧ್ವನಿ ಮುದ್ರಿಕೆ. ಇನ್ನು 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯವಾಗುತ್ತಲಿದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: Read by Subhadra Ramachandran. Prime Minister Narendra Modi has said that when many major economies are facing uncertainty and economic challenges, India's growth story continues to inspire the world. Chairing the 11th Governing Council meeting of Niti Aayog at Rashtrapati Bhavan in New Delhi yesterday, he emphasized the need to further strengthen the nation's resolve towards self-reliance and highlighted the importance of adopting and implementing global best practices, particularly in the renewable energy sector. The Prime Minister urged states to focus on one district, one product initiatives and develop export-oriented strategies around it. External Affairs Minister Dr. S. Jayashankar has expressed concern that ongoing conflicts are imposing costs and triggering changes far beyond the regions. The minister said this while participating in a discussion with his Finnish counterpart, Elina Valtonen, and Assistant Foreign Minister of UAE, Lana Nusibe, on emerging powers and the new geopolitical competition at the Kultaranta talks in Finland. Dr. Jaishankar also stressed the need for international community to continue efforts to mitigate their consequences and create conditions for diplomacy. The government is on highest alert to safeguard Indian seafarers amid evolving maritime security situation in the Gulf region. Ministry of Ports, Shipping and Waterways said in a statement that the Directorate General of Shipping has advised all Indian seafarers serving on board Indian and foreign flag vessels transiting through conflict-affected waters to exercise the highest degree of caution and vigilance. It has also advised vessel operators, ship managers and shipping companies to adhere strictly to prevailing maritime security protocols and competent international authorities. Port, Shipping and Waterways Minister Sarbananda Sonowal said that the government is closely monitoring the evolving situation in the Gulf region and remains fully committed to the safety, security and welfare of every Indian seafarer. Commerce and Industry Minister Piyush Goyal will be on a two-day visit to Switzerland starting today. During the visit, the minister will meet President of Switzerland Guy Parmelin and State Secretary for Economic Affairs of Switzerland Helen Budliger-Artheda. Mr. Goyal will also interact with leading representatives of the Swiss pharmaceutical industry. Ministry of Commerce and Industry said the visit will strengthen the India-Switzerland economic partnership and facilitate discussions on implementation of the India-European Free Trade Association EFTA Trade and Economic Partnership Agreement. President Draupadi Murmu will be on a two-day visit to Uttarakhand beginning today. During the visit, the president will review the passing out parade of 158th regular course and 141st technical graduate course at the Indian Military Academy, Dehradun. The Enforcement Directorate, ED, has arrested Naresh Kumar, the then superintendent in the Office of Director, Development and Panchayat, Haryana, in connection with an ongoing investigation in IDFC bank fraud case. He was arrested under the Provisions of Prevention of Money Laundering Act, PMLA 2002. Investigation in the case has revealed embezzlement of public funds amounting to 645 crore rupees from the bank accounts of Haryana government, Chandigarh administration and two private schools maintained with IDFC First Bank. The 10th edition of the ICC Women's T20 Cricket World Cup will begin today, with host England taking on Sri Lanka in the opening match of the tournament at Edgbaston in Birmingham. The month-long tournament will be hosted across England and Wales, with the finalists set to take place on 5th of July at the iconic Lord's Cricket Grounds. India will start their campaign against arch-rivals Pakistan on Sunday. Harmanpreet Kaur-led Indian side will be looking to create history as they aim for their first Women's T20 World Cup title. The FIFA World Cup 2026 kicked off in Mexico City after a grand opening ceremony last night. Co-host Mexico defeated South Africa by 2-0 in the inaugural match at the Azteca Stadium. Julian Quiñones scored Mexico's opening goal on the 9th minute to give the hosts a lead. Later, Raul Jimenez scored in the 67th minute, making it 2-0 for Mexico. And that is the end of this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10 ಕೇಳೋಣ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನ. ಆರಂಭದಲ್ಲಿ ಕೇಳಿ ಶೇಷ ವಿಠಲದಾಸರ ರಚನೆಯನ್ನ ಅನಂತ ಕುಲಕರ್ಣಿ ಇವರ ಧ್ವನಿಯಲ್ಲಿ.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:30. ಈಗ ಚಿಂತನ ದಿವಾಕರ ಡೋಂಗ್ರೆಯವರಿಂದ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಚಿಂತನ ದಿವಾಕರ ಡೊಂಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ. ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು, ಕಂಬ, ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳಪಥವನ್ನು ಕ್ರಮಿಸೋಣ.
0: ಇದುವರೆಗೆ ದಿವಾಕರ ಡೊಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
2: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
3: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
2: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
3: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
4: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಈಗ ದೇಶಭಕ್ತಿ ಗೀತೆ, ಕೊಂಚಾಡಿ ಸೀತಾರಾಮ ಭಟ್ಟ ಅವರ ರಚನೆಯನ್ನ ಕೇಳಿ ವೃಂದಗಾನದಲ್ಲಿ.

0: ಇದುವರೆಗೆ ಕೊಂಚಾಡಿ ಸೀತಾರಾಮ ಭಟ್ಟ ಅವರ ರಚನೆಯನ್ನ ವೃಂದಗಾನದಲ್ಲಿ ಕೇಳಿದ್ರಿ. ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಈಗ ಕೇಳೋಣ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳಿವರಿಂದ.
1: ಸೀಬೆ, ಪೇರಲ, ಗೌವಾ ಅಂತ ಹೇಳಿ ಕರೆಯುತ್ತಿರುವ ಈ ಪೇರಲು ಹಣ್ಣು ಇತ್ತೀಚೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸಮಶೀತೋಷ್ಣ ವಲಯಕ್ಕೆ ಹೆಚ್ಚು ಸೂಕ್ತವಾಗಿರುವಂತಹ ಈ ಬೆಳೆ ಸಿ ಜೀವಸತ್ವ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ. ಜೊತೆಗೆ ಕ್ಯಾಲ್ಸಿಯಂ ಮತ್ತು ರಂಜಕ ಮುಂತಾದ ಖನಿಜಾಂಶಗಳು ಕೂಡ ಈ ಪೇರಲ ಹಣ್ಣಿನಲ್ಲಿ ಇರ್ತದೆ. ಉತ್ತರ ಕರ್ನಾಟಕದಲ್ಲಿ ಈ ಬೆಳೆ ಬಹಳ ಚೆನ್ನಾಗಿ ಬರ್ತದೆ. ಜೂನ್ ಮತ್ತು ಜುಲೈ ತಿಂಗಳು ನಾಟಿ ಮಾಡಲು ಸೂಕ್ತವಾಗಿರ್ತದೆ. ಇದು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಯಾವುದೇ ತರಹದ ಮಣ್ಣಿನಲ್ಲೂ ಕೂಡ ಇದನ್ನು ಬೆಳೆಯಬಹುದು. ಕೆಂಪುಗೋಡು ಮಣ್ಣು ಅತಿ ಸೂಕ್ತವಾಗಿರುತ್ತದೆ. ನೀರು ನಿಲ್ಲುವಂತಹ ಅಥವಾ ಜಿಗುಟು ಮಣ್ಣು ಈ ಬೆಳೆಯು ಬೆಳೆಯಲು ಸೂಕ್ತ ಇರೋದಿಲ್ಲ. ಒಣ ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆ ಇದು ಆಗಿರ್ತದೆ. ಸಸಿ ನಾಟಿ ಮಾಡಿದ ಮೊದಲ 3 ವರ್ಷ ಬೇಸಿಗೆ ಕಾಲದಲ್ಲಿ ನೀರನ್ನು ಚೆನ್ನಾಗಿ ಕೊಡಬೇಕಾಗ್ತದೆ. ಈ ಪೇರಲ ಬೆಳೆಯ ಪ್ರಮುಖ ತಳಿಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಅಲಹಾಬಾದ್ ಸಫೇದ್, ಬಿಳಿ ತಿರುಳು ಮತ್ತು ಕಡಿಮೆ ಬೀಜಗಳನ್ನು ಇದು ಹೊಂದಿರ್ತದೆ. ಸರ್ದಾರ್ ಅಥವಾ ಲಕ್ನೋ 49 ಈ ತಳಿಯು ಗಿಡ್ಡದಾಗಿ ಹರಡಿ ಬೆಳೀತದೆ ಮತ್ತು ಹೆಚ್ಚಿನ ಇಳುವರಿಯನ್ನು ಕೂಡ ಇದು ಕೊಡ್ತದೆ. ಬಿಳಿ ತಿರುಳು ಮತ್ತು ಕಡಿಮೆ ಹಾಗೂ ಮೃದುವಾದ ಬೀಜಗಳನ್ನು ಈ ಲಕ್ನೋ 49 ತಳಿ ಹೊಂದಿರ್ತದೆ. ಇನ್ನು ಅರ್ಕಾ ಮೃದಾಲ, ಇದು ಕೂಡ ಬೀಜರಹಿತ ಮತ್ತು ಅಲಹಾಬಾದ್ ಸಫೇದ್ ತಳಿಗಳಿಂದ ಪಡೆದಂತಹ ಸಂಕರಣ ತಳಿ ಆಗಿರ್ತದೆ. ಮಧ್ಯಮ ಎತ್ತರವಾಗಿದ್ದು ಹೆಚ್ಚು ಫಸಲು ನೀಡುವಂತಹ ತಳಿ ಇದಾಗಿದ್ದು, ಹಣ್ಣುಗಳು ಮಧ್ಯಮ ಗಾತ್ರದಲ್ಲಿ ಹೊಂದಿರುತ್ತದೆ. ತಿರುಳು ಬಿಳುಪಾಗಿರುತ್ತದೆ ಮತ್ತು ಮೃದುವಾದ ಕೆಲವು ಬೀಜಗಳನ್ನು ಇದು ಹೊಂದಿರ್ತದೆ. ಅರ್ಕಾ ರಶ್ಮಿ, ಇದು ಕೆಂಪು ಬಣ್ಣದ ತಿರುಳನ್ನು ಹೊಂದಿರ್ತದೆ. ಇನ್ನೊಂದು ತಳಿ ಹೇಳೋದಾದರೆ ನವಲೂರು, ಇದು ಧಾರವಾಡ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಜನಪ್ರಿಯವಾಗಿರುವಂಥ ತಳಿ, ಹೆಚ್ಚು ರುಚಿಕರ ಆಗಿರ್ತದೆ. ಇನ್ನು ಅರ್ಕಾ ಕಿರಣ, ಗುಲಾಬಿ ಬಣ್ಣದ ತಿರುಳು ಹೊಂದಿದ್ದು ಬೀಜಗಳು ತುಂಬ ಮೃದುವಾಗಿರ್ತವೆ. 4x3 ಮೀಟರ್ ಅಂತರದಲ್ಲಿ ಇದನ್ನು ನಾಟಿ ಮಾಡಬಹುದಾದಂತಹ ಒಂದು ಬೆಳೆಯಾಗಿದ್ದು, ಈ ತಳಿಯು 2 ವರ್ಷದ ನಂತರ ಇಳುವರಿಯನ್ನು ಕೊಡ್ತದೆ. ಸುಮಾರು 20 ಟನ್ ಎಕರೆಗೆ ಈ ಅರ್ಕಾ ಕಿರಣ ತಳಿ ಕೊಡ್ತದೆ. ಇನ್ನು ತೈವಾನ್ ಪಿಂಕ್, ಗುಲಾಬಿ ಬಣ್ಣದ ತಿರುಳು ಹೊಂದಿರುವಂತಹ ಈ ಹಣ್ಣುಗಳು ಹೆಚ್ಚು ರುಚಿಕರವಾಗಿರ್ತದೆ. ಅಧಿಕ ಸಾಂದ್ರತೆ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾದಂತಹ ಒಂದು ತಳಿ ಆಗಿರ್ತದೆ. ಇನ್ನು ಈ ಪೇರಲ ಬೆಳೆಯನ್ನು ನಾಟಿ ಮಾಡುವ ಕುರಿತು ಹೇಳೋದಾದರೆ, ಬೆಳೆ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ 90x90x90 cm ಗಾತ್ರದ ಗುಣಿಗಳನ್ನು ತೆಗಿಬೇಕು. ಈ ಗುಣಿಗಳನ್ನು ಮೇಲ್ಮಣ್ಣು ಮತ್ತು ಕಾಂಪೋಸ್ಟ್ ಗೊಬ್ಬರದ ಮಿಶ್ರಣದಿಂದ ತುಂಬಬೇಕು. ಗಿಡಗಳಿಗೆ ಕೋಲಿನ ಆಸರೆ ಕೊಟ್ಟು ಕಟ್ಟಬೇಕು. ಪ್ರತಿ ವರ್ಷ ಗಿಡಕ್ಕೆ 25 kg ಕೊಟ್ಟಿಗೆ ಗೊಬ್ಬರ, 1 ವರ್ಷದ ಸಸಿಗೆ 50, 25, 75 gram ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಕೊಡಬೇಕಾಗ್ತದೆ. ಇನ್ನು ಪೇರಲ ಬೆಳೆಗೆ ಬರುವಂತಹ ಪ್ರಮುಖ ಕೀಟಗಳ ಕುರಿತು ಹೇಳೋದಾದರೆ, ಕಜ್ಜಿ ತಿಗಣೆ, ಜೊತೆಗೆ ಹಿಟ್ಟು ತಿಗಣೆ, ಹಣ್ಣಿನ ನೊಣ, ಈ ಕೀಟಗಳು ಪ್ರಮುಖವಾಗಿ ಬರುವಂತಾಗಿದ್ದು, ಇವುಗಳನ್ನು ಸಮಗ್ರವಾಗಿ ಕೀಟ ನಿರ್ವಹಣೆ ಮೂಲಕ ರೈತ ಬಾಂಧವರು ಮಾಡ್ಕೋಬಹುದು. ಇನ್ನೊಂದು ರೋಗಗಳ ಕುರಿತು ಹೇಳೋದಾದರೆ, ಹಣ್ಣು ಕೊಳೆ ರೋಗ ಜೊತೆ ಅಂತ್ರಾಕ್ನೋಸು, ಇವು ಪ್ರಮುಖವಾಗಿ ಬರುವಂತಹ ರೋಗಗಳಾಗಿದ್ದು, ಇದನ್ನು ಕೂಡ ತಜ್ಞ ವೈದ್ಯರಿಂದ ಮಾಹಿತಿಯನ್ನು ಪಡೆದು ಕೀಟ ಮತ್ತು ರೋಗ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿದಲ್ಲಿ ಪೇರಲ ಬೆಳೆಯನ್ನು ವೈಜ್ಞಾನಿಕವಾಗಿ ಬೆಳೆದು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಆದ್ದರಿಂದ ರೈತ ಬಾಂಧವರು ಪೇರಲ ಬೆಳೆಯಾಗಿರ್ಬೋದು ಅಥವಾ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಯುವಂತಾದರೆ, ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಅಲ್ಲಿರುವಂತಹ ಒಂದು ಸಹಾಯ ಸೌಲಭ್ಯಗಳಾಗಿರ್ಬೋದು, ಜೊತೆಗೆ ತಳಿಗಳ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ನಾಟಿ ಮಾಡುವಂತಹ ವಿಧಾನ, ನೀರುಣಿಸುವಂತಹ ಪದ್ಧತಿ, ಜೊತೆಗೆ ಗೊಬ್ಬರವನ್ನು ನೀಡುವಂತಹ ಪ್ರಮಾಣ, ವೈಜ್ಞಾನಿಕವಾಗಿ ಈ ಪೇರಲ ಬೆಳೆಯಲ್ಲಿ ಮಾಹಿತಿ ಬೇಕಾಗಿತ್ತು ಅಂತಂದರೆ, ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ತೋಟಗಾರಿಕಾ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು.
0: ಇದುವರೆಗೆ ಅಮರೀಶ್ ಆಶಿಹಾಳಿವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45.
2: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
3: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
2: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನು ವಿಧಿಸಲಾಗಬಹುದು.
3: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
4: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಈಗ ಕೇಳಿ ಜನಪದ ಗೀತೆಗಳು ರಾಯಚೂರು ತಾಲೂಕಿನ ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

ಕೇಳುವರೆ, ಬೆಳಗಿನ ಪ್ರಸಾರದಲ್ಲಿ 7:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇನ್ನು 8:30 ರಾಯಚೂರಿನ ಕನ್ನಡ ಭವನದಲ್ಲಿ ಜರುಗಿದ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 2026 ಹಾಗೂ 2027 ಸಾಲಿನ ದತ್ತಿನಿಧಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೂ ನಂದಿಧ್ವಜ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಕುರಿತು ಪ್ರಾಯೋಜಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಬಿ ನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಪೇವಿನವೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಮೆಡಿಕಲ್ಸ್, ಚಂದ್ರಮೌಳೇಶ್ವರ ಚೌಕ್, ರಾಯಚೂರು. ಇನ್ನು 9:30 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದಿದವರು ಸುಜಾತ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು ಸ್ನೇಹಿತರೆ, 9:45 ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ ಪ್ರಸಾರಗೊಳ್ಳಲಿದೆ. ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 7:02. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು ಸ್ವಲ್ಪ, ಸರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
6: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ

0: ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟ್ರದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 ಇಯರ್ಸ್ ಆಫ್ ನಾರಿಶಕ್ತಿಯೊಂದಿಗೆ ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1 ರಿಂದ ಮುಂದೆ ಬರುವ March 31ರವರೆಗೆ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31ಕ್ಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ ಅರ್ಧ ಅಮೌಂಟ್ ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ತಿಂಗಳ ಮುಂಚೆ ಒಟ್ಟು ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರ Column 36A ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ

0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
0: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ಪನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20ರಿಂದ ಜುಲೈ 12ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು 3 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ.
4: ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ.
4: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
5: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ ಇದರಲ್ಲಿ. ಯಾವುದೇ ರೀತಿ

0: ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂತದ್ದು ನಾವು ಕಾಣ್ತೇವೆ.
1: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
0: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸ್ಬೇಕು ಅಂತೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲ ಕಾರ್ಮಿಕರು ಅಂತಿದ್ರು, ಈಗ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂತಹದ್ದು.
1: ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು, ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
0: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತಹದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು, ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೆ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
1: ತಿಂಗಳಲ್ಲ
0: ನಿರಂತರವಾಗಿ
1: 27 ದಿನ
0: ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗ್ಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
1: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
0: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನ ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗುದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮ್ಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಿಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಲ್ಲಿ ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೇವೆ ಅನ್ನುವಂತ.
1: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
0: ನಮ್ಗೆ ಮಕ್ಕಳ ಸಹಾಯವಾಣಿ 1098 ಇರ್ಬೋದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದ್ಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
1: ಮನಸ್ಸಿಗೆ
0: ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದ್ರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ ಕ್ರಮಗಳಾಗ್ತದೆ.
1: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರು ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
0: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
1: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
0: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರೂ ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತಹದ್ದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದ್ರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
0: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ ಬಾಲ ಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸ್ ಒದಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನು ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ, ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು

0: ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
1: ಇಂತಹ ಘಟನೆಗಳು ಏನಾದರೂ ಕಂಡು ಬಂದಿದೆಯಾ?
0: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, ಸಾವಿರಾರು ಮೊಕದ್ದಮೆಗಳನ್ನು ದಾಖಲಿಸಿದರೆ ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂಥದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರ್ದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
0: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನು ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ.
1: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
2: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
2: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
2: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
1: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:30. ಈಗ ಕೆಲವು ಪ್ರಕಟಣೆಗಳು.
2: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
2: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
2: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
1: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
0: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
0: 8700014242.
2: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:34. ಮೊದಲಿಗೆ ಕೆಲವು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ಧಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ಧತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ದ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ

0: ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು, 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರಿ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು, ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟುಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ಧ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಪ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ದತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲ್ಯಾಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡಾ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲ್ಯಾಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು,

0: ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ಧತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. ಕೋವಿಡ್-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲ ಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500 ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ವ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026 ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲ ಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026 ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45.
2: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇಂದೇ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
5: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಚಿತ್ರಗೀತೆಗಳು. ಆರಂಭದಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ, ಗಾಯಕಿ ಚಿತ್ರ, ಸಂಗೀತ ಇಳಿಯರಾಜ, ಸಾಹಿತ್ಯ ಕೆ ಕಲ್ಯಾಣ್.

0: ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈಗ ಕೇಳಿ ಕೆ ಕಲ್ಯಾಣ್ ಇವರು ಗೀತ ರಚಿಸಿ ದೇವಾ ಇವರು ಸಂಗೀತ ನಿರ್ದೇಶಿಸಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ ಗಾಯಕಿ ಚಿತ್ರಾ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 8 ಗಂಟೆ. ಮೊದಲಿಗೆ ಸಮಾಚಾರ ಪ್ರಭಾತ್ ಹಾಗೂ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

ನಂತರ ನಾಡಗೀತೆಯನ್ನು ಎಲ್ಲರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಲಾಯಿತು. ದತ್ತಿನಿಧಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ

0: ಆಗಮಿಸಿದ ಸರ್ವರಿಗೂ ಪ್ರತಿಭಾ ಗೋನಾಡ್ ಅವರು ಸ್ವಾಗತಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ರಾವುತ್ ರಾವ್ ಬರೂರ್ ಅವರು ಸಾಹಿತ್ಯ ಆಸಕ್ತರು, ಕನ್ನಡ ಅಭಿಮಾನಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು.
1: ಪ್ರತಿ ವರ್ಷ ದತ್ತಿ ದಾನಿಗಳು ನೀಡಿರ್ತಕ್ಕಂತಹ ದತ್ತಿ ನಿಧಿಯಿಂದ ಬರ್ತಕ್ಕಂತಹ ಒಂದು ಬಡ್ಡಿಯಿಂದ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ. ನಮ್ಮ ರಾಯಚೂರು ತಾಲೂಕಿಗೆ ಸುಮಾರು 20 ದತ್ತಿಗಳನ್ನು ದಾನವಾಗಿ ದತ್ತಿ ದಾನಿಗಳು ನೀಡಿದ್ದಾರೆ. 21ನೇ ದತ್ತಿಯಾಗಿ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರು, ಲಿಂಗೈಕ್ಯ ಶ್ರೀ ಶಿವಬಸಯ್ಯ ನಂದಿಧ್ವಜ ಹಳೆ ಶಹಾಬಾದ್ ಕಲಬುರಗಿ ಅವರ ಒಂದು ತಂದೆಯ ಸ್ಮರಣಾರ್ಥವಾಗಿ ನಮ್ಮ ರಾಯಚೂರು ತಾಲೂಕಿಗೆ ದತ್ತಿಯನ್ನು ನೀಡಿದ್ದಾರೆ. 1,00,000 ರೂಪಾಯಿಯ ಒಂದು ದತ್ತಿಯನ್ನು ಅವರು ದಾನವಾಗಿ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೆಯ ಇಷ್ಟು ದೊಡ್ಡ ಮೊತ್ತದ ದತ್ತಿ ನಿಧಿ ಇದಾಗಿತ್ತು. ಮೊದಲೆಲ್ಲ 10,000, 15,000, 20,000, 25,000 ದತ್ತಿಯನ್ನು ನೀಡಿದ್ದಾರೆ. ಈ ವರ್ಷದ ವಿಶೇಷವಾದಂಥ ಒಂದು ದತ್ತಿ ನಮ್ಮ ಲಕ್ಷ್ಮೀದೇವಿ ಶಾಸ್ತ್ರಿಯವರು ತಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಸ್ಮರಣೆಯನ್ನು ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಅವರು ನಮಗೆ ದತ್ತಿಯನ್ನು ಹೋದ ತಿಂಗಳಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಅವರಿಗೆ 1,00,000 ರೂಪಾಯಿಯ DD ನೀಡುವ ಮೂಲಕ ಈ ದತ್ತಿಗೆ ಅವರು ನಾಂದಿ ಆಡಿದ್ದಾರೆ. ಬಹಳ ಸಂತೋಷ ಆಗ್ತದೆ ನಮ್ಮ ಲಕ್ಷ್ಮೀದೇವಿ ಶಾಸ್ತ್ರಿ ಮೇಡಮ್ ಅವರು ಈ ರೀತಿಯಾಗಿ ದತ್ತಿ ನೀಡುವುದರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ಸಲ ಅವರ ಒಂದು ಸ್ಮರಣೆಯನ್ನು ಮಾಡ್ತಾ ಅವರಿಗೆ ಹೊಸ ಹೊಸ ಒಂದು ಸಾಹಿತ್ಯದ ಅಭಿರುಚಿಯನ್ನು ಜನರಲ್ಲಿ ಮೂಡಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ತಂದೆ ಹೆಸರಲ್ಲಿ ನೀಡಿದ್ದಾರೆ. ಹಾಗೆ ಇನ್ನೂ ಯಾರಾದರೂ ದತ್ತಿಗಳನ್ನು ನೀಡಿದರೆ ನೀಡಬಹುದು. ಯಾಕೆಂದರೆ ನಮ್ಮ ಅವಧಿ 23 ನವೆಂಬರ್ಗೆ ಮುಕ್ತಾಯಗೊಳ್ಳುತ್ತದೆ. ಅಕ್ಟೋಬರ್ ಒಳಗಡೆ ಈ ದತ್ತಿ ನಿಧಿಗಳನ್ನು ನೀವು ಮಾಡಿ ಮುಗಿಸ್ರಿ ಅನ್ನುವಂಥ ಒಂದು ಆದೇಶವನ್ನು ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ಬಂದಿರುವುದರಿಂದ ಇವತ್ತಿನಿಂದ ನಾವು ದತ್ತಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ದತ್ತಿ ನಿಧಿ ಉದ್ಘಾಟನೆ ಮತ್ತು ಅವರ ತಂದೆಯವರಾದಂತಹ ಶ್ರೀಯುತ ಲಿಂಗೈಕ್ಯ ಶ್ರೀ ಶಿವಬಸಯ್ಯ ನಂದಿಧ್ವಜ ಹಳೆ ಶಹಬಾದ್ ಕಲಬುರಗಿ ಇವರ ದತ್ತಿ ಪ್ರಶಸ್ತಿ ಕೂಡ ಅವರು ಇವತ್ತು ಪ್ರದಾನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ಮೊದಲನೇ ಒಂದು ದತ್ತಿ ಪ್ರಶಸ್ತಿ ಅವರು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ಈ ದತ್ತಿಯನ್ನು ನಾವು ಪ್ರತಿ ವರ್ಷ ದತ್ತಿ ದಾನಿಗಳಿಂದ ಅವರ ಒಂದು ಹಿರಿಯರ ಸ್ಮರಣೆಯನ್ನು ಮಾಡ್ತಾ ನಾವು ದತ್ತಿ ನಿಧಿಗಳನ್ನು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದೆ ಕೂಡ ಈ ದತ್ತಿ ನಿಧಿಗಳಿಂದ ಕಾರ್ಯಕ್ರಮಗಳನ್ನು ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೇವೆ ಅಂತ ಹೇಳ್ತಾ
0: ಲಿಂಗೈಕ್ಯ ಶ್ರೀ ಬಸಯ್ಯ ನಂದಿ ಧ್ವಜ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿ ನಂತರದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಕಲಬುರಗಿ ಸಾಹಿತಿಗಳಾದ ಡಾಕ್ಟರ್ ಗಬಿ ಸಿದ್ದಪ್ಪ ಎಚ್ ಪಾಟೀಲ್ ಅವರು ಉದ್ಘಾಟಿಸಿ ನಂತರದಲ್ಲಿ ಮಾತನಾಡಿ, ನಾಲ್ಬಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಆರಂಭವಾದ ಪರಿಷತ್ತು ಇಂದು ಮಹನೀಯರ ಶ್ರಮದಿಂದ ಹೆಮ್ಮರವಾಗಿ ಬೆಳೆದಿದೆ. ಕನ್ನಡ ನಾಡು ನುಡಿ, ನೆಲ ಜಲ, ಭಾಷೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಬೆಳವಣಿಗೆ ಮತ್ತು ಸಂರಕ್ಷಣೆಯ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು.
2: ಕನ್ನಡ ನಾಡು ನುಡಿ ಭಾಷೆ ಸಾಹಿತ್ಯ ಸಂಸ್ಕೃತಿಗಾಗಿಯೇ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳವಣಿಗೆ ಆಗಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಪ್ರಾರಂಭವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ವ್ಯಕ್ತಿಗಳು ತಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಅನೇಕ ದತ್ತಿ ದಾನಿಗಳನ್ನು ಹುಡುಕುವುದರ ಮೂಲಕವಾಗಿ ದತ್ತಿಯ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇಂದ್ರ ಸಾಹಿತ್ಯ ಪರಿಷತ್ತು ಮಾಡಿರತಕ್ಕಂಥ ಕಾರ್ಯ ಅನನ್ಯವಾಗಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯಲ್ಲಿ ಶ್ರೀಮತಿ ಪಂಪಮ್ಮ ಶರಣೇಗೌಡ ದತ್ತಿ ಉಪನ್ಯಾಸ ಇಲ್ಲಿ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತು ಕೊಡಮಾಡ್ತಾ ಅದನ್ನು ರಾಯಚೂರು ಜಿಲ್ಲೆಯವರಿಗೆ ಕೊಡಬೇಕು ಅಂತಂದೇಳಿ ಅದನ್ನು ನಿರ್ಣಯಿಸಿಕೊಂಡು ಬರ್ತಾ ಇರತಕ್ಕಂಥ ಒಂದು ಪ್ರಶಸ್ತಿ ನಾವೀಗಾಗಲೇ ಕಂಡಿದ್ದೇವೆ. ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಅಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ಇಡೀ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಇಲ್ಲಿ ವರ್ಗ ಜಾತಿ ಲಿಂಗ ಮತ ಭೇದ ಇವುಗಳೆಲ್ಲವನ್ನು ಮೀರಿ ಕನ್ನಡ ಕನ್ನಡಿಗ ಕರ್ನಾಟಕ ಎನ್ನುವಂತಹ ಒಂದು ಅಭಿಯಾನವನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಯಚೂರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಕೂಡ ಇದೆ.

0: ಅನೇಕರು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಹಿಂದಕ್ಕೆ ನೋಡಿದಾಗ ಪಂಪಯ್ಯ ಶೆಟ್ಟಿಯವರಿಂದ ಹಿಡಿದುಕೊಂಡು ಅದಕ್ಕಿಂತ ಪೂರ್ವದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ರಾಯಚೂರಿನಲ್ಲಿ ಬೆಳವಣಿಗೆಯಾಗಿ ತೆಲುಗು ಗಡಿ ಭಾಷೆಯಲ್ಲಿ ಇರ್ತಕ್ಕಂಥ ಗಡಿನಾಡಿನ ಈ ಭಾಷೆಯಲ್ಲಿ ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಪಂಪಯ್ಯ ಶೆಟ್ಟಿಯವರು, ಮಾಂತೇಶ್ ಮಸ್ಕಿಯವರು, ಆಮೇಲೆ ಡಾಕ್ಟರ್ ಬಸವಪ್ರಭು ಬೆಡ್ತೂರವರು, ಆನಂತರ ಅಳ್ಳುಂಡಿಯವರು, ಇವರೆಲ್ಲರೂ ಕೂಡ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರನ್ನು ಎಳಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ತಾಲೂಕು ಘಟಕಗಳು ಕೂಡ ಕ್ರಿಯಾಶೀಲವಾಗಿರತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿರತಕ್ಕಂಥ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಇವತ್ತು ಲಕ್ಷ್ಮೀದೇವಿ ಶಾಸ್ತ್ರಿಯವರು ತಮ್ಮ ತಂದೆಯವರ ಹೆಸರಿನಲ್ಲಿ ಈ ಒಂದು ದತ್ತಿವನ್ನು ಇಟ್ಟು ತಮ್ಮ ಇಲ್ಲಿರುವಂಥವರಿಗೆ ಪ್ರಶಸ್ತಿಯನ್ನು ಕೊಡಬೇಕು. ಮತ್ತು ನನಗೀಗಾಗಲೇ 75 ವರ್ಷ ಮುಗಿದು ಈಗ 76 ವರ್ಷ ಪ್ರಾರಂಭವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅದನ್ನು ಕೊಡಬೇಕು ಅನ್ನುವಂಥ ಆಶೆಯನ್ನು ಇಟ್ಟುಕೊಂಡು ಇವತ್ತೇ ಇದರ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡತಕ್ಕಂಥ ಕಾರ್ಯ ಬಹಳಷ್ಟು ನಿಜಕ್ಕೂ ಶ್ಲಾಘನೀಯ. ಇವತ್ತು ಲಕ್ಷ್ಮೀದೇವಿ ಶಾಸ್ತ್ರಿ ಅಂಥವರು 76 ವರ್ಷಗಳ ಆದರೂ ಕೂಡ ಅವರು ತಮ್ಮ ತಂದೆಯನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡಿಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಕಲಬುರಗಿ ಜಿಲ್ಲೆಯ ಹಳೆ ಶಹಾಬಾದ್ ಅನ್ನುವಂಥ ಒಂದು ಗ್ರಾಮ ಇವತ್ತು ತಾಲೂಕಾಗಿದೆ. ಶಹಾಬಾದ್ನಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯ ಒಂದು ಹಿರೇಮಠದ ಸಂಸ್ಥಾನದಲ್ಲಿ ಇದ್ದುಕೊಂಡು ಅವರು ಅಕ್ಷರ ದಾಸೋಹವನ್ನು ಮಾಡ್ತಾ ಅನ್ನ ದಾಸೋಹವನ್ನು ಮಾಡ್ತಾ ಬಂದಿರತಕ್ಕಂಥವ್ರು. ಆದರೆ ಏಕಾಏಕಿಯಾಗಿ ಅವರ ತಂದೆ ಇಡೀ ತಮ್ಮ ಕುಟುಂಬವನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದರು. ಅಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರು ನಿಧನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಬಾಲ್ಯದ ಹರೆಯದ ವಯಸ್ಸಿನಲ್ಲಿರ್ತಕ್ಕಂಥ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಅನಾಥರಾಗ್ತಾರೆ. ತಾಯಿ ಅವರನ್ನು ಬೆಳೆಸ್ತಾಳೆ, ಅವರ ಅಣ್ಣ ಪ್ರೋತ್ಸಾಹವನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರು ಕೂಡ ನಿಲ್ತಾರೆ. ಆದರೆ 9ನೇ ತರಗತಿ ಇರುವಾಗಲೇ ಅವರಿಗೆ ಮದುವೆಯನ್ನು ಮಾಡಬೇಕು ಅಂತಂದೇಳಿ ಅಣ್ಣ ಬಸವರಾಜ ನಂದಿಧ್ವಜ ಅವರು ನಿಲ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ಓದಲೇಬೇಕು ಅನ್ನುವಂಥ ಹಠವನ್ನು ಹಿಡಿದಿರ್ತಕ್ಕಂಥ ಲಕ್ಷ್ಮೀದೇವಿ ಶಾಸ್ತ್ರಿಯವರು ತಮ್ಮ ಎಲ್ಲ ಇವುಗಳನ್ನು ಮರೆಮಾಚಿ ಹಸಿವು, ಬಡತನ ಇವುಗಳು ಬೆನ್ನಿಗೆ ಅಂಟಿಕೊಂಡು ಬಂದಿದ್ದರೂ ಕೂಡ ಅವುಗಳನ್ನು ಮೀರಿ ತಮ್ಮ ಕಿವಿಯಲ್ಲಿರ್ತಕ್ಕಂಥ ಓಲೆಯನ್ನು ಮಾರಿ 10ನೇ ತರಗತಿಗೆ ಕಲಬುರಗಿಗೆ ಬಂದು ಅವ್ರು ಏನು ಮಾಡಿದರು ಅಂದ್ರೆ ಫೀಸ್ಗಳನ್ನು ಕಟ್ಟಿ 10ನೇ ತರಗತಿಗೆ ಪ್ರವೇಶವನ್ನು ಪಡೀತಾರೆ. ಇಂಥ ಒಬ್ಬ ವ್ಯಕ್ತಿ, ಮಹಿಳೆ, ಅದರಲ್ಲಿಯೂ ಕೂಡ ಬಾಲ್ಯದ ಹುಡುಗಿಯಾಗಿರ್ತಕ್ಕಂಥ ಅನೇಕ ಕನಸುಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಒಬ್ಬ ಹುಡುಗಿ ಏನಾದಲು ಅಂದರೆ ತನ್ನ ಇಡೀ ಜೀವನವನ್ನು ಅರ್ಪಣೆಯನ್ನು ಮಾಡಿ SSLC ಪಾಸಾದರು. ಪಾಸಾದ ತಕ್ಷಣವೇ ಅವರಿಗೆ ಮದುವೆ ಮಾಡಬೇಕು ಅನ್ನುವಂಥ ಅವರ ಅಣ್ಣನ ಒತ್ತಾಸಕ್ಕೆ ಇಲ್ಲಿ ವಿರೂಪಾಕ್ಷಯ್ಯನವರು ಶಾಸ್ತ್ರಿಯವರ ಮನೆತನಕ್ಕೆ ಕೊಡ್ತಾರೆ. ಇಲ್ಲಿಗೆ ಬಂದರು. ಬಂದ ಮೇಲೆ ಆನಂತರ ಅವರು TCH ಪಡೆದುಕೊಂಡು ಶಿಕ್ಷಕಿಯಾದರು. ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸಿದ ಸಂದರ್ಭದಲ್ಲಿ ಮತ್ತೆ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿಗೆ ಬಿಡೋದಿಲ್ಲ. SRK BED ಕಾಲೇಜಿನಲ್ಲಿ ಅವರು BED ಪದವಿಯನ್ನು ಪಡೀತಾರೆ. ಮುಂಜಾನೆ ಹೋಗಿ BED ಕಲಿತು ಮತ್ತೆ ಶಾಲೆಗೆ 10ವರೆಗೆ ಹಾಜರಾಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಮತ್ತು ನೆಚ್ಚಿನ ಶಿಕ್ಷಕಿ ಆಗ್ತಾರೆ. ಆನಂತರ ಅಷ್ಟಕ್ಕೆ ಅವರು ನಿಲ್ಲದೆ ಮತ್ತೆ BA ಪದವಿಯನ್ನು ಪಡೀತಾರೆ. ಮತ್ತೆ MA ಪದವಿಯನ್ನು ಬಾಹ್ಯವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡು ನಂತರದಲ್ಲಿ ಅವರು ಪ್ರೌಢಶಾಲೆಯ ಶಿಕ್ಷಕಿಯಾಗಿ, ಪ್ರೌಢಶಾಲೆಯ ಹಮ್ದರ್ದ ಮುಖ್ಯ ಗುರುಗಳಾಗಿ, ನಂತರ PUC ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಸುಮಾರು 41 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಜಿಲ್ಲಾ ಉತ್ತಮ ಶಿಕ್ಷಕಿ ಮತ್ತು ರಾಜ್ಯ ಶಿಕ್ಷಕಿ ಪ್ರಶಸ್ತಿ ಮತ್ತು ಉತ್ತಮ ಉಪನ್ಯಾಸಕಿ ಎಂದು ಪ್ರಸಿದ್ಧಿಯನ್ನು ಪಡೀತಾರೆ.
1: ಈ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಮಾಡಲಾಗಿರುವ ಲಿಂಗೈಕ್ಯ ಶ್ರೀ ಶಿವಬಸಯ್ಯ ನಂದಿಧ್ವಜ ದತ್ತಿ ಪ್ರಶಸ್ತಿಯ ಪರಿಚಯವನ್ನ ವಿಶ್ವನಾಥ್ ಶಾಸ್ತ್ರಿಯವರು ಮಾಡಿಕೊಟ್ಟರು.
2: ದತ್ತಿಯನ್ನು ಸ್ವೀಕರಿಸುತ್ತಿರುವ ಸಂಪತ್ ಕುಮಾರ್ ಅವರನ್ನ ಸಂಕ್ಷಿಪ್ತ ಪರಿಚಯ ಹೇಳಬೇಕಂದ್ರೆ, ಇವರು ಸಂಪತ್ ಕುಮಾರ್ ಸಾಮಾನ್ಯ ವ್ಯಕ್ತಿ. ಅವರು ಬೇಸಿಕ್

0: ಶಿಲ್ಪ ನಾಮಫಲಕ ಕಲಾವಿದರು. ಆದರೆ ಅವರಲ್ಲಿ ಒಂದು ವಿಶಿಷ್ಟವಾದ ಒಂದು ಗುಣವಿದೆ. ಇವರು ಜುಕೂರ್ ಆನಂದ್ ಅವರ ಶಿಷ್ಯರು. ರಾಯಚೂರಿನಲ್ಲಿ 80ರ ದಶಕದಲ್ಲಿ ಮುಖ್ಯವಾಗಿ ಕರ್ನಾಟಕ ಚಿತ್ರಕಲಾ ಮಂದಿರ ಅನ್ನುವ ಒಂದು ಸಂಸ್ಥೆಯನ್ನು, ಸಂಘವನ್ನು ಕಟ್ಟಲಿಕ್ಕೆ ಯಾರ್ಯಾರು ಶ್ರಮ ಪಟ್ಟರು, ಆ ಸಭೆಗಳು ಎಲ್ಲೆಲ್ಲಿ ನಡೆದವು, ಆ ಸಭೆಗಳು ಅಲ್ಲಿ ಯಾರ್ಯಾರು ಭಾಗವಹಿಸಿ ಏನೇನು ಮಾತಾಡಿದರು, ಆ ಒಂದು ಕೆಲಸ ಯಾಕೆ ಇದುವರೆಗೂ ಮುಂದುವರಿಲಿಲ್ಲ ಅನ್ನೋದನ್ನು ಕಣ್ಣಿಗೆ ಕಟ್ಟಿದಂಗೆ ಹೇಳ್ತಾರೆ ಅವರು. ಅಂದರೆ ಅವರ ಗ್ರಹಿಕೆ ಏನಿದೆಯಲ್ಲ, ಅದು ಅವರಲ್ಲಿರುವ ಒಂದು ವಿಶೇಷ ಗುಣ ಅಂತ ನಾನು ಭಾವಿಸ್ತೇನೆ. ಈ 80ರ ದಶಕದಿಂದ ಈ ರಾಯಚೂರಿನ ಹಲವಾರು ಕಡೆ ಜರುಗಿದಂಥ ಸಾಹಿತ್ಯ ಕಾರ್ಯಕ್ರಮಗಳಿರ್ಬೋದು, ಸಂಗೀತ ಕಾರ್ಯಕ್ರಮ, ಸಾಮಾಜಿಕ ಹೋರಾಟದ ಕಾರ್ಯಕ್ರಮಗಳಲ್ಲಿ ಅವರೇನು ಹೇಳ್ತಾರೆ, 87ರಲ್ಲಿ ನಮ್ಮ ರಾಯಚೂರಿಗೆ ಹಾಮಾನಾಯಕರು ಬಂದು ಏನೇನು ಮಾತಾಡಿದರು, ಪಾಟೀಲ್ ಪುಟ್ಟಪ್ಪನವರು ರಾಯಚೂರಿಗೆ ಬಂದಾಗ ಅವರು ಯಾವ್ಯಾವ ವಿಷಯ ಚರ್ಚೆ ಮಾಡಿದರು, ಹೀಗೆ ಈ ಎಲ್ಲ ಘಟನೆಗಳನ್ನು ಅವರು ಕಣ್ಣಿಗೆ ಕಟ್ಟುವಾಗಿ ಹೇಳ್ತಾರೆ. ಮತ್ತು ಮುಖ್ಯವಾಗಿ ನಮ್ಮ ಸಂಪತ್ ಕುಮಾರ್ ಅವರು ನಮಗೆ ಭೇಟಿಯಾಗಿದ್ದು ಈಗ ಒಂದು 2 ವರ್ಷದ ಹಿಂದೆ. ಅವರು ಒಂದು ಫೋಟೋವನ್ನು ತೊಗೊಂಡು ಬಂದು ಅಮ್ಮನಿಗೆ ತೋರಿಸಿದರು. ಮೇಡಮ್, ಇವರು ನನ್ನ ದೊಡ್ಡಪ್ಪ, ಇವರು ತಮ್ಮ ಬಾಲ್ಯದಲ್ಲಿ ಅಂದರೆ ಯುವಕನಾಗಿದ್ದಾಗ ಮಾನಸಿಕ ರೋಗಿಯಾಗಿ ಪಂಡಿತ್ ತಾರಾನಾಥರ ಪ್ರೇಮಾಯತನ ತುಂಗಭದ್ರದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರು ಅನ್ನೋ ವಿಷಯ ನಿಮ್ಗೆ ಹೇಳಕ್ ಬಂದೀನಿ, ಯಾಕಂದರೆ ನೀವು ಕರ್ನಾಟಕ ಯುಗ ಪುರುಷ ಪಂಡಿತ್ ತಾರಾನಾಥರ ಪುಸ್ತಕವನ್ನು ಬರೆದಿದ್ದೀರಿ, ಈ ವಿಷಯ ನಾನು ಹೇಳಬೇಕನ್ನಿಸ್ತು ಅಂತ ಬಂದೀನಂತ ಹೇಳಿ ಅವತ್ತಿನಿಂದ ಪರಿಚಯ ಆದರು. ಪಂಡಿತ್ ತಾರಾನಾಥರ ಪ್ರಭಾವ ಅವರ ಫ್ಯಾಮಿಲಿಯಲ್ಲಿ ಹೇಗಾಯಿತು, ಇವರ ತಂದೆ ಹೆಸರು ಡೇವಿಡ್, ಅವರು ಡೇವಿಡ್ ಅನ್ನೋರು ಪಂಡಿತ್ ತಾರಾನಾಥರ ಪ್ರಭಾವಕ್ಕೆ ಒಳಗಾಗಿ ತನ್ನ ಇನ್ನಿಬ್ಬರು ಮಕ್ಕಳಿಗೆ ಪ್ರೇಮನಾಥ ಮತ್ತು ದೀನನಾಥ ಅಂತ ಹೆಸರಿಟ್ಟಾರಂತೆ. ಪ್ರೇಮನಾಥ ಅಂದರೆ ಪಂಡಿತ್ ತಾರಾನಾಥರ ಪ್ರೇಮ ಪತ್ರಿಕೆ ಬರ್ತಾ ಇತ್ತು ಮತ್ತು ಪ್ರೇಮಾಯತನ ಆಶ್ರಮ ಇತ್ತು, ಆ ಒಂದು ಹೆಸರಿನ ನೆನಪಿಗಾಗಿ ಒಬ್ಬ ಮಗನಿಗೆ ಪ್ರೇಮನಾಥ ಅಂತ ಹೆಸರಿಟ್ಟರು. ಇನ್ನೊಂದು ಪಂಡಿತ್ ತಾರಾನಾಥರ ದೀನಬಂಧ ಕಬೀರ ಅನ್ನುವ ನಾಟಕ, ಆ ಒಂದು ನೆನಪಿಗಾಗಿ ಇನ್ನೊಬ್ಬ ಮಗನಿಗೆ ದೀನಾನಾಥ ಅಂತ ಹೆಸರಿಟ್ರು. ಸೊ ಹೀಗೆ ಮುಂದುವರಿಸುತ್ತಾ, ಮೇಡಮ್ ನಿಮ್ಗೆ ಗೊತ್ತೇನ್ರಿ, ಹಮದರ್ ಸ್ಕೂಲ್ನಾಗ ಒಂದು ದೊಡ್ಡ ಪಂಡಿತ್ ತಾರಾನಾಥರ ಫೋಟೋ ಇದೆ, ಅದರ ಚಿತ್ರವನ್ನು ಇಳಿಸಿದವರು ನಿಮ್ಗೆ ಯಾರು ಗೊತ್ತೇ ಅನ್ನೋದು, ಇಲ್ಲಪ್ಪ ನಾವು ಬರೀ ಎಲ್ಲರೂ ಫೋಟೋ ನೋಡಿವಿ, ಅದರ ಚಿತ್ರ ಯಾರು ಇಳಿಸ್ಯಾರ ಎಂಬುದು ಗೊತ್ತಿಲ್ಲ ಅಂತ. ಮೇಡಮ್ ಅವ್ರ ಹೆಸರು MS ರಾವ್ ಅಂತ, MS ಶಂಕರ್ ರಾವ್. ಯಾರಪ್ಪ MS ಶಂಕರ್ ರಾವ್? ಅವರ ಬಗ್ಗೆ ಸಂಪೂರ್ಣ ಸ್ಥೂಲವಾದ ಮಾಹಿತಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಡಮ್ ಅವರು ನಮ್ಮ ಶಂಕರಗೌಡ ಬೆಟ್ಟದವರು ಮತ್ತು ಹೀರಾಲಾಲ್ ಮಲ್ಕಾರಿಕ್ಕಿಂತ ಹಿರಿಯ ಕಲಾವಿದರು MS ರಾವ್ ಅಂತ. ಆದರೆ ಕಳೆದ 40 ವರ್ಷದಲ್ಲಿ ನನಗೆ ನೆನಪಿರೋ ಮಟ್ಟಿಗೆ ರಾಯಚೂರಿನ ಯಾವುದೇ ಪತ್ರಿಕೆಯಲ್ಲಿ MS ಶಂಕರ್ ರಾವ್ ಕುರಿತು ಒಂದು ಲೇಖನ ಸಹ ಬಂದಿಲ್ಲ. ಮೇಡಮ್, ಈ ಕುರಿತು ನೀವು ಏನಾದರೂ ಬರೀಲೇಬೇಕು ಮೇಡಮ್ ಅಂತ ನಮ್ಮ ಹಿಂದೆ ಬಿದ್ದು ಬಿಟ್ರು ಅವರು. ರಾಯಚೂರಿನ ಚಿತ್ರಕಲಾ ದಿಗ್ಗಜರು ಅಂತ ಒಂದು ಪುಸ್ತಕವನ್ನೇ ನಮ್ಮ ತಾಯಿ ಬರೆದು ಬಿಟ್ರು. ಅದಕ್ಕೆ ಮೂಲ ಪ್ರೇರಣಾ ವ್ಯಕ್ತಿ ಶ್ರೀ ಸಂಪತ್ ಕುಮಾರ್ ಅವರು. MS ಶಂಕರ್ ರಾವ್ ಅನ್ನೋರು ಎಂಥ ಮಹಾನ್ ಕಲಾವಿದ ಅಂದರೆ, ಅವರು ರಾಯಚೂರಿನ ತೊರೆದು ಬೆಂಗಳೂರಿನಲ್ಲಿ 80ರ ದಶಕದಲ್ಲಿ ಸೆಟ್ಲ್ ಆಗಿ ನೆಕ್ಸ್ಟ್ ಅವರು ರಾಜಸ್ಥಾನದ ಪಾಲಿಥಾನಕ್ಕೆ ಹೋಗಿ ಅಲ್ಲಿ ಅವರು ಕೆಲಸ ಮಾಡ್ತಾರೆ. ಆಮೇಲೆ ಒಂದು ತಮಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಏನಂದರೆ, ನಮ್ಮ ವಿಷ್ಣುವರ್ಧನ್ ನಟನೆಯ ಮಲಯಮಾರುತ ಚಿತ್ರದಲ್ಲಿ ಒಂದು ಶಾರದೆ ದಯೆ ತೋರಿಯೇ ಅನ್ನುವ ಒಂದು ಹಾಡು ಬರುತ್ತೆ. ಆ ಹಾಡಿನ ಪ್ರಾರಂಭದಲ್ಲಿ ಒಂದು ಶಾರದೆಯ ಚಿತ್ರ ಬರುತ್ತೆ. ಇಲ್ಲಿದೆ ಈ ಚಿತ್ರ, ಇದೇ ಚಿತ್ರ. ಈ ಚಿತ್ರವನ್ನು ರಚಿಸಿದವರು ನಮ್ಮ ರಾಯಚೂರಿನ MS ಶಂಕರ್ ರಾವ್ ಅವರು ಅಂತ ನಮಗೆ ತಿಳಿಸಿದ್ದೇ ನಮ್ಮ ಸಂಪತ್ ಕುಮಾರ್. ಈ ರೀತಿ ಹಲವು ವಿಷಯಗಳಲ್ಲಿ ನಮಗೆ ಸ್ಫೂರ್ತಿ ಕೊಟ್ಟು ಹಲವಾರು ಚಿತ್ರಕಲಾ ದಿಗ್ಗಜರ ಬಗ್ಗೆ ಇಂಥ ಒಂದು ಕೃತಿಯನ್ನು ರಚಿಸಲು ಪ್ರೇರಣೆಯನ್ನು ಕೊಟ್ಟು, ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯ ಗ್ರಹಿಕೆ, ಆತ ಸಾಹಿತಿ ಆಗಿರಬೇಕಾಗಿಲ್ಲ, ದೊಡ್ಡ ಒಂದು ಸ್ಥಾನವನ್ನು ಪಡೆದಿರಬೇಕಾಗಿಲ್ಲ, ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಗ್ರಹಿಕೆ ಯಾವ ರೀತಿ ಇರುತ್ತೆ ಅನ್ನುವುದಕ್ಕೆ ನಮ್ಮ ಸಂಪತ್ ಕುಮಾರ್ ಅವರೇ ಉದಾಹರಣೆ ಅಂತ ಹೇಳ್ತಾ, ಈ ಎಲ್ಲ ಪ್ರೇರಣೆ ಸ್ಫೂರ್ತಿದಾಯಕ ವ್ಯಕ್ತಿತ್ವಕ್ಕೆ ನಾವು ಅವರಿಗೆ ಈ ಸಲದ ದತ್ತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ.
1: ಗೌರವ ಸನ್ಮಾನ ಸ್ವೀಕರಿಸಿದ ಸಾಹಿತಿಗಳು, ನಿವೃತ್ತ ಶಿಕ್ಷಕರು ಹಾಗೂ ಹಿರಿಯರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ರಾಯಚೂರಿನ ಹಿರಿಯ ಸಾಹಿತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಾಮಣ್ಣ ಹವಳೆಯವರು ಮಾತನಾಡಿದರು.
2: ತಂದೆ ತಾಯಿಗಳ ಬಗ್ಗೆ ಎಷ್ಟು ಗೌರವವನ್ನು ಈ ಸಮಾಜದ ತಲೆಮಾರಿನವರು ಹೊಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರ ಕಾರಣರಾಗಿದ್ದಾರೆ. ಅವರ ಮೊದಲನೆಯ ಕವನ ಸಂಕಲನ ನಾಲ್ಕು ಸಾಲುಗಳು. ನಾಲ್ಕು ಸಾಲಿನಿಂದ ಪ್ರಾರಂಭವಾದ ಚುಟುಕು ಸಾಹಿತ್ಯ, ಕವಿತೆ, ಕಥೆ, ಸಂಶೋಧನೆ, ಜೀವನಚರಿತೆ, ಹೀಗೆ ಸಾಹಿತ್ಯದ ಎಲ್ಲ ಮುಖಗಳಲ್ಲಿ ತಮ್ಮ ಛಾಪನ್ನು ಒತ್ತಿ 28 ಕೃತಿಗಳನ್ನು ನಾಡಿಗಾಗಿ ಅರ್ಪಿಸಿದ್ದಾರೆ.
1: ಗೌರವ ಸನ್ಮಾನ ಸ್ವೀಕರಿಸಿದ ಮತ್ತೋರ್ವ ಸಾಮಾಜಿಕ ಹೋರಾಟಗಾರರಾದ ರಾಘವೇಂದ್ರ ಕುಷ್ಟಗಿ ಅವರು ಮಾತನಾಡಿದ್ದು ಹೀಗೆ.
3: ಲಕ್ಷ್ಮೀದೇವಿ ಶಾಸ್ತ್ರಿ ಅವರ ಒಂದೆರಡು ಪುಸ್ತಕಗಳನ್ನು ಇತ್ತೀಚೆಗೆ ಕೊಟ್ಟಿದ್ರು, ನೋಡಿದೆ ಎಷ್ಟು ಕಷ್ಟಪಟ್ಟು ಸಂಶೋಧನೆ ಮಾಡಿದ್ದಾರೆ. ಆ ನರಬಲಿ ಇತ್ಯಾದಿ ವಿಷಯಗಳು ರೋಮಾಂಚನ ಆಗ್ತವೆ, ಅಂತ ಒಂದು ಅದ್ಭುತ ಇವರೆಲ್ಲ ಮಾಡಿದ್ದಾರೆ. ಇನ್ನು ಮುಂದಾದರೂ ನಮ್ಮ ಸಾಹಿತಿ, ಕಲಾವಿದರು, ಸಂಗೀತಗಾರರು, ಚಿತ್ರಕಲಾವಿದರನ್ನ ನಾವು ಗೌರವಿಸುವಂತಹ ಪರಂಪರೆಯನ್ನು ಮುಂದುವರಿಸಿಕೊಂಡಿರುವುಗಳ.
1: ಗೌರವ ಸನ್ಮಾನ ಸ್ವೀಕರಿಸಿದ ರಾಯಚೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಮೀನಾಕ್ಷಿ ಖಂಡಿಮಠ ಅವರು ಮಾತನಾಡಿದ್ದು ಹೀಗೆ.
4: ಒಬ್ಬ ಪ್ರಾಥಮಿಕ ಶಿಕ್ಷಕಿಯಾಗಿ ಪ್ರಾರಂಭವಾಗಿ ಉಪನ್ಯಾಸಕಿಯಾಗಿ ನಿವೃತ್ತಿ ಹೊಂದಿದಂಥ ಅವರು ಒಬ್ಬ ನಿಜವಾದ ಸಂಶೋಧಕ ಮಾಡುವ ರೀತಿಯ ಕೆಲಸದಲ್ಲಿ ಆ ಮತ್ತು ಇಳಿ ವಯಸ್ಸಿನಲ್ಲಿ ಮಾಡಿರುವಂಥ ತುಂಬ ವಿಶೇಷ ಅದು ನಮಗೆ. ಆ ವಯಸ್ಸಿನಲ್ಲಿ ಅವಶ್ಯಕತೆ ಇರಲಿಲ್ಲ, ಎಲ್ಲವನ್ನು ಕಂಡಂಥ ಅವರು ವೃತ್ತಿ ಮಾಡಿದ್ರು, ನಿವೃತ್ತಿಯಾಗಿದ್ರು, ಜೀವನದಲ್ಲಿ ಸುಖ ಸಂತೋಷ ಇತ್ತು, ನೆಮ್ಮದಿಯಿಂದ ಕಳಿಬೋದಂಥ ವಯಸ್ಸಿನಲ್ಲಿ ಸಮಾಜಕ್ಕೆ ಏನೇನಾದರೂ ಕೊಡಬೇಕು ಎನ್ನುವಂಥ ಅವ್ರ ಒಳ ಪ್ರೇರಣೆ ಏನಿದೆಯಲ್ಲ, ಬಹುಶಃ ಅದು ಅವ್ರ ತಂದೆಯವರ ಆಶೀರ್ವಾದ ಅಂತ ನಾನು ಭಾವಿಸ್ಕೊಳ್ತೇನೆ. ತಂದೆ ಕೊಟ್ಟ ಸಂಸ್ಕಾರ ಏನಿದೆಯಲ್ಲ ಅದು ನಮಗೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಆಶೀರ್ವಾದವೇ ಆಗಿರುತ್ತದೆ. ಸಮಾಜದಲ್ಲಿ ಮನುಷ್ಯ ವ್ಯಕ್ತಿಯಾಗಿ ಹುಟ್ಟಿದ ಮೇಲೆ ಸಮಾಜದ ಋಣ, ರಾಷ್ಟ್ರ ಋಣ, ಗುರು ಹಿರಿಯರ ಋಣ, ತಂದೆ ತಾಯಿ ಋಣ ತೀರಿಸಬೇಕು ಅನ್ನುವಂಥ ಮಾತಿಗೆ ಅರ್ಥವಂತಿಕೆಯನ್ನು ಹೆಚ್ಚಿಸಿದಂಥ ಕೆಲಸವನ್ನು ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಮಾಡಿದ್ದಾರೆ. ಸಾಹಿತ್ಯ ಪರಿಷತ್ ಇಂಥ ರಚನಾತ್ಮಕ ದೃಷ್ಟಿಕೋನವನ್ನು ಮಾಡಿರಿ. ರಚನಾತ್ಮಕ ಕಾರ್ಯಗಳನ್ನು ಮಾಡಿದಾಗ ಅದಕ್ಕೆ ಮಾರಾಟಕ್ಕೆ ಏನೇನು ಮಾಡಾಗಿದೆ, ಲೈಬ್ರರಿಗೆ ಏನು ತಲುಪಿಸಲು ಸಾಧ್ಯವಿದೆ, ಎಷ್ಟೋ ಜನ ಬರಹಗಾರರಿಗೆ ಪ್ರಕಟ ಮಾಡಕ್ಕೆ ಹಣ ಇಲ್ಲದೆ ಅವರ ಭಾವನೆಗಳೆಲ್ಲವೂ ಅಕ್ಷರದಲ್ಲೇ ಉಳಿದೋಗಿ ಅಳಿಸಿ ಹೋಗುವಂಥ ಸಂದರ್ಭ ಬರ್ತವೆ. ಅಂಥವನ್ನು ಗುರುತಿಸುವಂಥ ಕಾರ್ಯವನ್ನು ದಿನನಿತ್ಯದ ಕಾರ್ಯಕ್ರಮ, ರೂಢಿಗತ ಕಾರ್ಯಕ್ರಮಗಳು, ಪರಂಪರಾಗತವಾಗಿ ಬಂದಿರುವಂಥ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಈ ಥರದ ಕಾರ್ಯಕ್ರಮವನ್ನು ಮಾಡಿದರೆ ಒಂದು ಅರ್ಥವಂತಿಕೆ ಹೆಚ್ಚಾಗುತ್ತೆ. ರಾಯಚೂರಿನ ಲಕ್ಷ್ಮೀದೇವ ಶಾಸ್ತ್ರಿ ಕೇವಲ ರಾಯಚೂರಿಗೆ ಮಾತ್ರ ಸೀಮಿತವಾಗದೆ ರಾಜ್ಯ ಮಟ್ಟದಲ್ಲಿ ಇವರನ್ನು ಹೇಗೆ ಗುರುತಿಸಲ್ಪಡಬೇಕು ಎನ್ನುವಂಥ ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಸಾಹಿತ್ಯ ಪರಿಷತ್ತು ಬಹುದೊಡ್ಡ ಜವಾಬ್ದಾರಿ. ಅದು ತಾಲೂಕು ಸಾಹಿತ್ಯ ಪರಿಷತ್ ಆಗಿರ್ಬೋದು ಅಥವಾ ಜಿಲ್ಲಾ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಸಾಹಿತ್ಯ ಪರಿಷತ್ತುಗಳು ಸಂಘಟನಾ ಕಾರ್ಯವನ್ನು ಕೂಡ ಅಷ್ಟೇ ಪ್ರಮುಖವಾಗಿ ಮಾಡಿ ಸಾಹಿತ್ಯದ ಜೊತೆಗೆ ಸಂಘಟನಾ ಕಾರ್ಯ ಮಾಡಿದಾಗ ನಮ್ಮ ಭಾಗದ ಪ್ರತಿಭಾವಂತರನ್ನ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪರಿಚಯಿಸುವುದಕ್ಕೆ ಏನೇನು ವೇದಿಕೆಗಳನ್ನು ಮಾಡಬೇಕು ಅದನ್ನು ಮಾಡಿದರೆ ನಾವು ನಮ್ಮನ್ನು ಮಾಡ್ರಿ ಅನ್ನೋಂಥ ಗೋಗರಿಯುವ ಪ್ರಶ್ನೆಯೇ ಬರುವುದಿಲ್ಲ. ಬರಹಗಾರನನ್ನ ಸಾಹಿತಿಗಳನ್ನು ನಾವು ಸಮಾಜ ನಿಜ ಅರ್ಥದಲ್ಲಿ ಗೌರವಿಸಿದಾಗಲೇ ಸಮಾಜಕ್ಕೆ ಸ್ವಾಸ್ಥ್ಯ ಇರುತ್ತದೆ ಅನ್ನೋ ಮಾತನ್ನ ಹೇಳ್ತಾ
1: ನಂತರದಲ್ಲಿ ನಿವೃತ್ತ ಶಿಕ್ಷಕರು ಹಾಗೂ ಹಿರಿಯರಾದ ಬಂಡೂರಾವ್ ಚಾಗಿ ಅವರು ಮಾತನಾಡಿದರು.
3: ಈಗ ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು ನಾವೇ ಉಳಿಸಿಕೊಳ್ಬೇಕು. ನಮ್ಮ ಕನ್ನಡ ಶಕ್ತಿ ಕೇಂದ್ರ ಚಿದಾನಂದ ಮೂರ್ತಿಯವರು ಆವಾಗಲಿಂದ ನಾವು ಕನ್ನಡಕ್ಕಾಗಿ ಹೋರಾಟ ಮಾಡ್ಕೋತ ಬಂದಿದ್ದೇವೆ. ಅವರು ಎಲ್ಲಿವರೆಗೆ ಹೋರಾಟ ಮಾಡಿರೋದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಆಜ್ಞೆಗಳು ಬೇರೆ ಏನು ಕೇಳಲಿಲ್ಲ, ಅವು ಕನ್ನಡದಲ್ಲಿ ದಯವಿಟ್ಟು ಕಳಿಸ್ಕೊಡ್ರಿ ಆಫೀಸ್ಗೋಗಿ. ನಮ್ಮ ಕನ್ನಡ ನಮ್ಮ ಮನೆಯಲ್ಲಿ ಉಳಿಸ್ಕೋಬೇಕು, ನಮ್ಮ ಮಕ್ಕಳಲ್ಲಿ ಉಳಿಸ್ಕೋಬೇಕು, ನಾವು ಉಳಿಸ್ಬೇಕು ಎಲ್ಲರೂ ಕೂಡಿಕೊಂಡು. ಉಳಿಸ್ಲಿಲ್ಲ ಅಂದರೆ ಹೋರಾಟಗಳು ಮಾಡಬೇಕು. ನಮ್ಮ ಭಾಷೆ, ನೆಲ, ಜಲ ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ನಮ್ಮ ಜೀವನದ ಸ್ಯಾಕ್ರಿಫೈಸ್ ಮಾಡಬೇಕು, ಅವಾಗ ಏನಾದರೂ ಆಗ್ತದೆ ನೋಡಿ. ಅದಕ್ಕೆ ದಯವಿಟ್ಟು ನೆಲ, ಜಲ, ಭಾಷೆ ವಿಷಯದ ಬಗ್ಗೆ ಗಂಭೀರ ಆಗ್ರಿ.
1: ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ರಾಯಚೂರಿನ ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಅವರು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದ್ದು ಹೀಗೆ.
5: ಅವರು ನಿವೃತ್ತಿ ಆದ ನಂತರ ತಾರನಾಥರ ಬಗ್ಗೆ ಅವರು ಬಹಳ ದೊಡ್ಡ ಅಭಿಮಾನ ಇಟ್ಟುಕೊಂಡು ಕರ್ನಾಟಕದ ಯುಗಪುರುಷ ಪಂಡಿತ್ ತಾರನಾಥರು ಅನ್ನುವಂಥ ಪುಸ್ತಕವನ್ನು ಅವರು ಮುದ್ರಣ ಮಾಡಿದ ಮೇಲೆ ನನಗೆ ಆ ಪುಸ್ತಕದ ಬಗ್ಗೆ ಮಾತನಾಡಲು ಹೇಳಿದರು. ಅದು ಎಲ್ವಿಡಿ ಕಾಲೇಜಿನಲ್ಲಿ ಮಾತಾಡಿದ್ದೆ ಮೇಡಮ್. ಆ ಸಂದರ್ಭದಲ್ಲಿ ಆ ಪುಸ್ತಕವನ್ನು ಇಡಿಯಾಗಿ ಓದಿದ್ದು ನನಗೆ ಆ ಭಾಗ್ಯ ಸಿಕ್ಕಿತ್ತು. ಆ ಪುಸ್ತಕವನ್ನು ಓದಿದ ಮೇಲೆ ಯಾವುದೇ ಸಂಶೋಧನಾ ಗ್ರಂಥಕ್ಕೆ ಕಡಿಮೆ ಇಲ್ಲದ ಮತ್ತು ಅತ್ಯಂತ ಮೌಲಿಕವಾದ ಕೆಲಸವನ್ನ ಮಾಡಿದ್ದಾರೆ ಅವರು. ಸುಮಾರು 300 ಹೆಚ್ಚು ಚಿತ್ರಗಳನ್ನು ಸಂಗ್ರಹ ಮಾಡಿದರೆ ಅನೇಕ ಹೊಸ ಹೊಸ ವಿಷಯಗಳನ್ನು ಮಾಡಿದ್ದಾರೆ. ನನಗೆ ಧ್ರುವನಾರಾಯಣರು, ಕೀರಂ ನಾಗರಾಜ ಅವರು ಇವರು ಬರೆದಿರತಕ್ಕಂಥದ್ದು ತಾರನಾಥ ಪುಸ್ತಕವನ್ನು ಓದಿದ್ದೆ. ಆದರೆ ಈ ತಾವು ಬರೆದಂಥ ಪುಸ್ತಕ ಯಾರೂ ಮಾಡಿಲ್ಲ, ಮಾಡೋದಿಲ್ಲ ಕೂಡ. ಅಂತಹ ದೊಡ್ಡ ಪುಸ್ತಕ ಅದು. ಅದೊಂದು ಗ್ರಂಥಾಲಯದಲ್ಲಿ ನಮ್ಮ ತಾರನಾಥ ಶಿಕ್ಷಣ ಸಂಸ್ಥೆಯ ಎಲ್ಲ ಗ್ರಂಥಾಲಯಗಳಲ್ಲಿ ಇದೆ. ಒಂದು ವಿಷಯ, ಅಂಧರ ಶಾಲೆಗೆ 1928 ಒಬ್ಬ ಕಿಶನ್ ಪ್ರಸಾದ್ ರಾವ್ ಅಂತೇಳಿ ನಿಜಾಮನ ಒಬ್ಬ ಮಂತ್ರಿ ಬರ್ತಾನೆ. ಅಲ್ಲಿ

0: ಮದರ್ಸಾಯೆ ಅಂದರ್ದಂತ ಶಾಲಿ ಇಟ್ಟರಲ್ಲ, ಇದಕ್ಕೆ ಮದರ್ಸಾ ಅನ್ನೋದು ಫಾರ್ಸಿ ಬರಡದು. ಇದು ಯಾರು ಆತ ಫಾರ್ಸಿ ಎಲ್ಲ ಗೊತ್ತದ ಮೇಡಮ್ ಬರೆದಿದ್ದು. ಅವರು ಆ ಶಾಲೆಗೆ ವಿಸಿಟ್ ಮಾಡಿ ಅಲ್ಲಿನ ಹೆಸರು ನೋಡಿ ಆ ಶಾಲೆಗೆ ಅನುದಾನವನ್ನ ಮಂಜೂರು ಮಾಡ್ತಾನೆ. ಆ ವಿಷಯವನ್ನು ಅವರು ದಾಖಲೆ ಮಾಡಿದ್ದಾರೆ ಮತ್ತು ಆ ಕಿಶನ್ ಪ್ರಸಾದ್ ಅವರ ಫೋಟೋವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಎಲ್ಲಿ ಕೂಡ ಅದು ಸಿಗೋದಿಲ್ಲ. ದುರ್ಗಾ ಜಗದೀಶ್ ಅವರ ಬಗ್ಗೆ ಬಹಳ ಮೌನ ಸ್ವಭಾವದ ವ್ಯಕ್ತಿ, ಅಂದ್ರೆ ಅತ್ಯಂತ ದೊಡ್ಡ ಕೆಲಸವನ್ನು ಮಾಡಿದವರು. ಮೂಲತಃ ಅವರು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಇತಿಹಾಸವನ್ನು ಬಹಳ ಪ್ರೀತಿ ಮಾಡಿದವರು. ಅವರ ಬಗ್ಗೆ ಎರಡು ಗ್ರಂಥಗಳನ್ನು ತಂದಿದ್ದಾರೆ, ಪುಸ್ತಕ ಅಲ್ಲ ಗ್ರಂಥಗಳನ್ನು ತಂದಿದ್ದಾರೆ. ಅತಿ ಮುಖ್ಯವಾಗಿ ಸುಬ್ಬು ವೀರ ಶರ್ಮ ಅವರ ಬಗ್ಗೆ ಬಹಳ ಉದ್ಗ್ರಂಥವನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಯಾವುದೇ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ, ಯಾವುದೇ ಅತ್ತಿಮಬ್ಬೆ ಪ್ರಶಸ್ತಿ ಆಗಲಿ, ಯಾವಕ್ಕೂ ಸಮಾನ ಇಲ್ಲ. ಇದು ಅಂತ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಾವು ಕನ್ನಡ ಸಾಹಿತ್ಯ ಪರಿಷತ್ನವರು ಅವರಿಗೆ ಕೊಟ್ಟಿರ್ತಕ್ಕಂತ ಗೌರವಗಳು ಬಹಳ ಇದಾವೆ. ಅವರನ್ನ ಮಹಿಳಾ ಸಮ್ಮೇಳನದ ಅಧ್ಯಕ್ಷರನ್ನು ಕೂಡ ಮಾಡಿದ್ದೀವಿ. ಅವ್ರ ಬಗ್ಗೆ ಅತ್ಯಂತ ಗೌರವ ಪರಿಷತ್ತಿಗಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನ್ ಗೌರವ ಕೊಡಬೇಕು, ಪರಿಷತ್ ಕೊಡ್ತದಂತ ನನಗೂ ಕೂಡ ಒಂದು ವಿಶ್ವಾಸ ಇದೆ.
1: ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರಾಯಚೂರಿನ ಹಿರಿಯರಾದ ಬಸವರಾಜ್ ಕಳಸದ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಹೀಗೆ.
2: ಈ ದತ್ತಿ ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಬಹಳ ದಿನದ ಕನಸು. ಅವರು ಯಾವಾಗ್ಲೂ ಭೇಟಿಯಾದಾಗ ಅವ್ರ ತಂದೆಯವರ ಬಗ್ಗೆ ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಮಾತಾಡ್ತಾರೆ. ಅವರೊಂದ್ ಮಾತು ಹೇಳಿದ್ರು, ನಾನು ಈ ಸ್ಥಾನಮಾನಕ್ಕೆ ಬರಬೇಕಾದ್ರೆ ನಮ್ಮ ತಂದೆಯವರೇ ಕಾರಣ ಅಂತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂತ ಮನದಾಳದ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಬಹುಶಃ ಈ ಕಾಲದಲ್ಲಿ ತಂದೆ ತಾಯಿರನ್ನ ನೆನಪು ಮಾಡಿಕೊಳ್ತಕ್ಕಂಥದ್ದು ಬಹಳ ವಿರಳ. ಇಂಥ ಒಂದು ಸಂದರ್ಭದಲ್ಲಿ ಇಳಿ ವಯಸ್ಸಿನಲ್ಲಿಯೂ ಕೂಡ ಅತ್ಯಂತ ಉತ್ಸಾಹದಿಂದ ಅವರ ತಂದೆಯ ಒಂದು ಸ್ಮರಣಾರ್ಥವಾಗಿ ಈ ದತ್ತಿ ಕಾರ್ಯಕ್ರಮ ಅಂಗವಾಗಿ ಒಂದು 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀಬೇಕಂತಕ್ಕಂಥದ್ದನ್ನು ಏನು ಹೇಳಿದ್ದಾರೆ ಬಹಳ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಮತ್ತು ಒಬ್ಬ ಮಗಳಾಗಿ ನಿಮ್ಮ ತಂದೆಯ ಋಣ ತೀರಿಸ್ತಕ್ಕಂಥ ಒಂದು ಸಂದರ್ಭ ನೀವು ಮಾಡಿಕೊಂಡಿದ್ದಕ್ಕೆ ನಿಜವಾಗ್ಲೂ ಕೂಡ ನಮಗೆ ಎಲ್ಲರಿಗೂ ಕೂಡ ಇದು ಒಂದು ಮಾದರಿಯವಾಗಿರ್ತಕ್ಕಂಥದ್ದು, ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ನಮ್ಮ ವಿಶ್ವನಾಥ್ ಶಾಸ್ತ್ರಿ ಅವರು ನಿಜವಾಗ್ಲೂ ಕೂಡ ಈ ಕಾಲದಲ್ಲಿ ಅವರ ಒಂದು ಹವ್ಯಾಸಗಳಿಗೆ, ಅವರ ಒಂದು ಲೇಖನಗಳಿಗೆ, ಆ ಸಾಹಿತ್ಯಕ್ಕೆ ನಿಜವಾಗ್ಲೂ ಪ್ರೇರಣೆ ಅಂತಂದ್ರೆ ಅವ್ರ ಮಗ ವಿಶ್ವನಾಥ್ ಶಾಸ್ತ್ರಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ.
1: ದತ್ತಿ ಪ್ರಶಸ್ತಿ ಪುರಸ್ಕೃತರಾದ ರಾಯಚೂರಿನ ಶಿಲಾ ನಾಮಫಲಕ ಕಲಾವಿದರಾದ ಸಂಪತ್ ಕುಮಾರ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು.
3: ನನ್ನಂತಹ ಸಾಧಾರಣ ವ್ಯಕ್ತಿಯನ್ನು ದತ್ತಿ ಪ್ರಶಸ್ತಿಗೆ ಗುರುತಿಸಿದ ಹಿರಿಯ ಸಾಹಿತಿ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರಿಗೆ ಹಾಗೂ ಅವರ ಪುತ್ರನಾದ ಶ್ರೀ ವಿಶ್ವನಾಥ ಶಾಸ್ತ್ರಿ ಇನ್ಫೋಸಿಸ್ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ರಾಯಚೂರಿನ ಹಿರಿಯ ಸಾಹಿತಿಯಾದ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಕಳೆದ 4 ದಶಕಗಳಿಂದ ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿ ದೂರದರ್ಶನದಲ್ಲಿ ಕತೆ ಬರೆದು ಅಭಿನಯಿಸಿದ್ದಾರೆ.
1: ದತ್ತಿ ದಾನಿಗಳಾದ ರಾಯಚೂರಿನ ಹಿರಿಯ ಸಾಹಿತಿಗಳಾದ ಲಕ್ಷ್ಮೀದೇವಿ ಶಾಸ್ತ್ರಿಯವರು ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡರು.
4: ನನ್ನ ಜಾತಕ ಪ್ರಕಾರ 13/6/1949 ಹುಟ್ಟಿದ ದಿನ. 67ರಲ್ಲೇ ನಾನು SSLC ಪಾಸ್ ಆದೆ. 67ರಲ್ಲೇ 19ನೇ ತಾರೀಕಿಗೆ ನನ್ನ ಮದುವೆ ಆಯಿತು. 67ರಲ್ಲೇ 97 ರೂಪಾಯಿಗೆ ನಾನು ಜಾಗೋರ್ ಸ್ಕೂಲಲ್ಲಿ ಶಿಕ್ಷಕಿ ಆದೆ. ನಾನು ಸಾಹಿತಿ ಅಂತ ಎಂದೂ ನನ್ನಷ್ಟಕ್ಕೆ ನಾನು ಅನ್ಕೊಂಡಿಲ್ಲ. ಅದೇ ರೀತಿ ನಾನು ಬರೆದು ಸಾಹಿತಿ ಎನಿಸಿಕೊಂಡವಳಲ್ಲ. ಸಾಹಿತ್ಯದಿಂದಲೇ ಬದುಕಿ ಬರೆದವಳು. ನೋವಿಲ್ಲದಡೆ ಹೊಸ ಹುಟ್ಟು ಇಲ್ಲದಿರುವಾಗ, ಇದು ನನ್ನ ಚುಟುಕ 2002ರಾಗೆ ಮೌನ ಮೀರಿದಾಗ ಕವನ ಸಂಕಲನಕ್ಕೆ ಬಂದ್ಬಿಟ್ಟದ. ನೋವಿಲ್ಲದಡೆ ಹೊಸ ಹುಟ್ಟು ಇಲ್ಲದಿರುವಾಗ ನಾನು ನೋವನ್ನೇ ಅಪ್ಪಿದೆ. ನಾನು ಕೊನೆ ಉಸಿರಿಗೂ ನಾನು ಬರಿತಾ ಇರ್ತೀನಿ, ಪೇಪರಿಗೂ ಪ್ರೀತಿಸ್ತೀನಿ.
1: ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿಜಯ ರಾಜೇಂದ್ರ ಅವರು ಮಾತನಾಡಿದರು.
5: 2026-27 ಸಾಲಿಗೆ 21 ದತ್ತಿಗಳು ಈಗ ನಮ್ಮ ಸಾಲಿಗೆ ಸೇರಿದವು. ಕಳೆದ ಬಾರಿ 20 ದತ್ತಿಗಳನ್ನು ನಾವು ಯಶಸ್ವಿಯಾಗಿ ನೆರವೇರಿಸಿದ್ವಿ. ಈ ಸಾರಿ 21 ದತ್ತಿಗಳು ನಮ್ಮ ಕೈಯಲ್ಲಿದ್ದಾವೆ. ಬಹಳ ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ ಇವತ್ತು ನನ್ನ ಹಿರಿಯರ ಗುರುಗಳ ಮಾರ್ಗದರ್ಶನ ಸಮ್ಮುಖದಲ್ಲಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಜರುಗಿದೆ. ಇದೊಂದು ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲಾಕ್ಕೆ ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಪ್ರಸ್ತಾಪವನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಇಡಲಾಗ್ತದೆ ಅಂತಕ್ಕಂತಹ ಈ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾ, ವಿಶೇಷವಾಗಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಈ ದತ್ತಿ ನಿಧಿಗೆ 1,00,000 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಸಾಹಿತ್ಯ ಪರಿಷತ್ತು, ಕೇಂದ್ರ ಸಾಹಿತ್ಯ ಪರಿಷತ್ತು 25,000 ರೂಪಾಯಿಯನ್ನ ಈಗ ಪ್ರಸ್ತುತವಾಗಿ ನಿಗದಿಪಡಿಸಲಾಗಿತ್ತು, ಅದು ಇತ್ತೀಚೆಗೆ 1,00,000 ರೂಪಾಯಿಯನ್ನ ನಿಗದಿಪಡಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಕುಟುಂಬ ವರ್ಗದವರು, ಲಕ್ಷ್ಮೀದೇವಿ ಶಾಸ್ತ್ರಿ ಅವರು, ಅವರ ಪುತ್ರರಾಗಿರ್ತಕ್ಕಂತಹ ವಿಶ್ವನಾಥ ಶಾಸ್ತ್ರಿ ಅವರು, ಅವರೆಲ್ಲರೂ ಸೇರಿ ಇವತ್ತು 1,00,000 ರೂಪಾಯಿಯನ್ನ ದತ್ತಿ ನಿಧಿಯಾಗಿ ನೀಡಿದ್ದಾರೆ.
1: ದತ್ತಿ ನಿಧಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾದ ನಾಗಪ್ಪ ಹೊರಪೇಟಿ, ಗೌರವ ಕಾರ್ಯದರ್ಶಿಗಳಾದ ರಾವುತ್ರಾವ್ ಬರೂರ್, ಗೌರವ ಕೋಶಾಧ್ಯಕ್ಷರಾದ ಸೈಯದ್ ಹಫೀಜುಲ್ಲಾ ಖಾದ್ರಿ, ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಶರಣಪ್ಪ ಚಲುವಾದಿ ಮತ್ತು ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಸಾಹಿತ್ಯ ಆಸಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ವೈಶಾಲಿ ಪಾಟೀಲ್ ಅವರು ನಿರೂಪಿಸಿದರು. ಕೊನೆಯಲ್ಲಿ ಡಾಕ್ಟರ್ ವಿಜಯ್ ಕುಮಾರಿ ಅವರ ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮವು ಮುಕ್ತಾಯವಾಯಿತು. ಇದುವರೆಗೆ ದಿನಾಂಕ 7/6/2026 ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಹಾಗೂ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ 2026-27 ಸಾಲಿನ ದತ್ತಿ ನಿಧಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಹಾಗೂ ಲಿಂಗೈಕ್ಯ ಶ್ರೀ ಶಿವಬಸಯ್ಯ ನಂದಿಧ್ವಜ ಹಳೆ ಶಹಬಾದ್ ಕಲಬುರಗಿ ಇವರ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಾಯೋಜಿತ ಬಾನುಲಿ ವರದಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಮೆಡಿಕಲ್ಸ್, ಚಂದ್ರಮೌಳೇಶ್ವರ ಚೌಕ, ರಾಯಚೂರು. 1981 ಉತ್ತಮ ಔಷಧಿಗಳ ಸೇವೆಯಲ್ಲಿ ಕಾರ್ಯಕ್ರಮದ ಪ್ರಸ್ತುತಿ ಬಿ ನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಈಗ ಪ್ರಕಟಣೆಗಳು.
1: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ
2: ಆಕಾಶವಾಣಿ ರಾಯಚೂರು.
1: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
3: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ. June 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
4: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
4: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
3: ಮಕ್ಕಳ ಕನಸುಗಳು ಅರಳಿದಾಗ
4: ದೇಶದ ಭವಿಷ್ಯ ಬೆಳಗುತ್ತದೆ.
5: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700014242.
2: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
3: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
2: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
3: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
2: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
3: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
3: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
4: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
3: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರಿಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸೇನೆಗೆ ಸೇರೋದು ಅಂದರೆ ಸೈನಿಕನಾಗಿ ಅನ್ನುವ ಒಂದು ಅನಿಸಿಕೆ ಎಲ್ಲರದ್ದಾಗಿರುತ್ತೆ. ಆದರೆ ಸೇನೆಗೆ ಸೇರೋದಕ್ಕೆ ಬೇರೆ ಬೇರೆ ದಾರಿಗಳು ಇವೆ, ಅನೇಕ ಅವಕಾಶಗಳಿವೆ ಅನ್ನೋದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ತಿಳಿಸ್ಕೊಡ್ತಾರೆ. ಇವರು ಮೂಲತಃ ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ, ಕ್ರೀಡಾಪಟುವಾಗಿದ್ದು ಸೈನ್ಯಕ್ಕೆ ಸೇರಬಹುದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ. ಶಿವಣ್ಣ ಎನ್ ಕೆ ಇವರು ಸುಬೇದಾರ್ ಆಗಿ ನಿವೃತ್ತರಾಗಿದ್ದಾರೆ. ಅವರನ್ನು ಈಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ ಕೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
4: ಜೈ ಹಿಂದ್.
3: ಈಗ ನೀವು ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ, ಯಾವ ಕ್ಷೇತ್ರದಲ್ಲಿ ನೀವು ಮೊದಲು ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರಿ?
4: ಮೊಟ್ಟ ಮೊದಲಿಗೆ ನಾನು ಕಬಡ್ಡಿ ಅಂದರೆ ಇವತ್ತು ನಮ್ಮ ದೇಶೀಯ ಕ್ರೀಡೆ, ನಾವು ಅಂದ್ಕೊಂಡಿರಲಿಲ್ಲ ಕಬಡ್ಡಿನಲ್ಲಿ ಇವತ್ತಿನ ದಿನ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಒಂದು ರಾಜ್ಯದಲ್ಲೇ ಒಂದು ಹೆಸರು ಮಾಡಿರುವಂಥ ಆಟಗಾರ ಕೂಡ, ತರಬೇತುದಾರ ಕೂಡ ಹಾಗೂ ತೀರ್ಪುಗಾರ ಕೂಡ. ಇವತ್ತು ಕಬಡ್ಡಿನ ಆಯ್ಕೆ ಮಾಡಿಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಾವು ನನ್ನ ತಂದೆ ತಾಯಿ ಆ್ಯಕ್ಚುಲಿ ಕಡು ಬಡವರು, ಬಡಸ್ತನಿಂದ ಬಂದಾಗ ನಮ್ಮ ಮನೆ ಹತ್ರನೇ ಒಂದು ಕ್ರೀಡಾಂಗಣ ಇರುತ್ತೆ, ಅಲ್ಲಿ ಹೋಗಿ ಮೊದಲನೇದಾಗಿ ನಾನು ಕಬಡ್ಡಿಯನ್ನು ಸ್ಟಾರ್ಟ್ ಮಾಡ್ತೀನಿ. ತದನಂತರ ವಿಜಯನಗರ ಕಬಡ್ಡಿ ಕ್ಲಬ್ ಇರುತ್ತೆ
3: ಪಕ್ಕದಲ್ಲಿ,
4: ಬೆಂಗಳೂರಿನ ವಿಜಯನಗರದಲ್ಲಿ ಕಬಡ್ಡಿ ಕ್ರೀಡಾಂಗಣ, ಪ್ರತಿನಿತ್ಯ ಕಬಡ್ಡಿ ಆಟ ಆಡ್ತಾ ಇರ್ತಾರೆ. ನಾನು ಇನ್ನೂ ಅವಾಗ ಹೈಸ್ಕೂಲ್ ಎಜುಕೇಷನ್ ಅಲ್ಲಿ ಇದ್ದೆ, ಆಗ ನೋಡ್ತಿರ್ತಿದ್ದೆ.

0: ಅಂತ ಆಸಕ್ತಿ ಅಷ್ಟು ಕಾಣ್ತಿರ್ಲಿಲ್ಲ. ಪಕ್ಕದಲ್ಲೇ ಕ್ರೀಡಾಂಗಣ ಇದ್ದಕ್ಕೆ ಅದರಲ್ಲಿ ತೊಡಗಿಸ್ಕೊಂಡೆ. ಅಲ್ಲಿ ನಮ್ಮ ತರಬೇತಿಯವರು ನಾಗರಾಜ್ ಅಂತ ಇದ್ದಾರೆ, ಹಾಗೆ ಸೀನಿಯರ್ಸ್ ನಮ್ಮ ಕೃಷ್ಣಮೂರ್ತಿ, ಕುಮಾರ್, ರೇಣುಕಾ, ಸುಂದರ್ ಅಂತ ಈ ಥರ ಸುಮಾರು ಜನ ನನಗೆ ಸೀನಿಯರ್ಸ್ ಬಾ ಆಡು ಆಡು ಅಂತ ಕರೀತಿದ್ರು. ಆಗ ನಾನು ಕಬಡ್ಡಿನ ವೃತ್ತಿಪರತೆ ಕ್ರೀಡಾಪಟು ಆಗಿ ಸೇರ್ಕೊಳ್ತೀನಿ. ನನ್ನ ಮೈಂಡ್ ಸೆಟ್ಟಲ್ಲೇ ಕೂತ್ಕೊಂಡಿದ್ದೇನೆ ಅಂತಂದರೆ, ಆವಾಗ ಆ ಕ್ಲಬ್ಬಿನಲ್ಲಿ ಉದ್ಯೋಗ ಅವಕಾಶ ಇತ್ತು. ಆ ಕ್ಲಬ್ ಮಾಡಬೇಕಾದ್ರೆ ಕೆಲವರು ಪೊಲೀಸಲ್ಲಿ ಸೇರ್ಕೊಂಡಿದ್ರು, ಕೆಲವರು ಬೆಮ್ಮೆಲ್ ಸೇರ್ಕೊಂಡಿದ್ರು, ಕೆಲವರು ಬ್ಯಾಂಕ್ಗೆ ಸೇರ್ಕೊಂಡಿದ್ರು. ನನಗೆ ಅನಿಸ್ತು ಓ ಇದರಿಂದ ಉದ್ಯೋಗ ಅವಕಾಶ, ಯಾಕಂದ್ರೆ ನನ್ನ ಕುಟುಂಬ ಬಡತನದಲ್ಲಿರೋವಂಥದ್ದು, ನಾನೇನಾದರೂ ನಾ ಜಾಬ್ ತೊಗೊಂಡು ನಾನೇನಾದ್ರು ಮಾಡಬೇಕು ಅಂತ ಏನು ಮಾಡಿದೆ. ಅದ್ರ ಜೊತೆಗೆ ಅವ್ರನ್ನ ರೋಲ್ ಮಾಡಲ್ಗಳಾಗಿ, ಏನಲ್ಲಿ ಅಪಾಯಿಂಟ್ಮೆಂಟ್ ಪ್ಲೇಯರ್ಸ್ ಇದ್ರು ಅವ್ರನ್ನ ರೋಲ್ ಮಾಡಲಾಗಿ ತೊಗೊಂಡೆ ನಾನು. ಆ ಬಾಲ್ಯದಲ್ಲಿ ಆ ರೋಲ್ ಮಾಡಲ್ ತೊಗೊಂಡು ಸತತವಾಗಿ ಪರಿಶ್ರಮ ಪಟ್ಟು 92 ಅಂದ್ರೆ 94ಗೆ ನಾನನ್ನ ನ್ಯಾಷನಲ್ಸ್ ಸೆಲೆಕ್ಟ್ ಆಗ್ತೀನಿ. ನ್ಯಾಷನಲ್ ಸೆಲೆಕ್ಟ್
1: ಆಗ್ತೀನಿ.
0: ಅಲ್ಲಿವರೆಗೂ ನಾನು 94 ಬಂದಾಗ ನಾನು ಪಿ ಯುನಲ್ಲಿದ್ದೆ. ಆ ಪಿ ಯುನಲ್ಲಿ ಬಂದು ಇಂಟರ್ ಕಾಲೇಜಸ್ ಆ ಥರದಲ್ಲಿ, ನಾನು ಜಯನಗರದಲ್ಲಿ ಬಿ ಎಸ್ ಕಾಲೇಜ್ ಇದೆ, ಅಲ್ಲೂ ಕೂಡ ನಾನು ಅಲ್ಲಿ ಪ್ರಶಸ್ತಿ ಗೆಲ್ತೀವಿ, ನಾವು ನಮ್ಮ ತಂಡ ಬಂದು ಪ್ರಶಸ್ತಿ ಗೆಲ್ತೀವಿ. ವಿಶ್ವಚೇತನ ಕಾಲೇಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅವಾಗ, ಅಲ್ಲಿ ಗೆದ್ದು ಅಲ್ಲಿಂದ ಸ್ಟಾರ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ಕೆರಿಯರ್ ಸ್ಟಾರ್ಟ್ ಆದಮೇಲೆ ನನಗೆ ಅದಾದಮೇಲೆ ನಾನು ಡಿಗ್ರಿ ಕಾಲೇಜ್ ಸೇರ್ಕೊಂತೀನಿ ಬಸವೇಶ್ವರ ಕಾಲೇಜಲ್ಲಿ. ಆ ಬಸವೇಶ್ವರ ಕಾಲೇಜಲ್ಲಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅಪ್ ಆಗ್ತದೆ. ಫಸ್ಟ್ ಇಯರ್ ಬಂದು ಮಂಗಳೂರು ಯೂನಿವರ್ಸಿಟಿನಲ್ಲಿ ಆಗ್ತದೆ ಮೇಡಮ್, 95 ಅನಿಸುತ್ತೆ ಅವಾಗ. 95ನಲ್ಲಿ ಎಲ್ಲ ದೊಡ್ಡ ದೊಡ್ಡ ಟೀಮ್ಗಳು ಡೈರೆಕ್ಟ್ ಕ್ವಾರ್ಟರ್ ಫೈನಲ್, ಯಾರು ಪೊಸಿಷನ್ ಆಗಿರ್ತಾರೆ ಅವರು ಕ್ವಾರ್ಟರ್ ಫೈನಲ್ ಡೈರೆಕ್ಟ್ ಆಗಿ ಆಡ್ತಾರೆ. ಇಲ್ದವ್ರು ನಾವು ಸ್ಟಾರ್ಟಿಂಗ್ ಇಂದ ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಡ್ಕೊಂಡು ನಾವು ಕ್ವಾರ್ಟರ್ ಫೈನಲ್ ರೀಚ್ ಆಗಬೇಕು. ಪ್ರತಿ ವರ್ಷ ನಾವು ಕ್ವಾರ್ಟರ್ ಫೈನಲ್ ಅಂತಾನೆ ಆಗ್ತಿರ್ಲಿಲ್ಲ, ಬೆಂಗಳೂರು ಯೂನಿವರ್ಸಿಟಿ ರೀಚ್ ಆಗ್ತಿರ್ಲಿಲ್ಲ. ಹಾಗೇನಾಯ್ತು, ಯಾವಾಗ ನಾವೆಲ್ಲ ಒಂದು 95 ಬ್ಯಾಚ್ ಏನಿದೆ ಒಳ್ಳೆ ಟೀಮ್ ಆಗಿತ್ತು, ಒಳ್ಳೆ ಟೀಮ್ ಆದಾಗ ನನಗಲ್ಲ ಅವಕಾಶ ಅಂದ್ರೆ 12 ಜನ ಇರ್ತೀವಿ, ಬಟ್ 7 ಜನನೇ ಒಳಗಾಡೋದು. 7 ಜನ ಆಡಿದ್ರೇನೆ ಅಲ್ಲಿ ಪರ್ಫಾರ್ಮೆನ್ಸ್ ಒಂದು ಅವಕಾಶಗಳು ಸಿಗೋದು, ಅಲ್ಲಿ ನನಗೆ ಅವಕಾಶ ಸಿಗುತ್ತೆ. ಆಗ ಏನಾಯ್ತು, ನಾವು ಕ್ವಾರ್ಟರ್ ಫೈನಲ್ ಕೂಡ ಒಳ್ಳೆ ಅಣ್ಣಾಮಲೈ ಯೂನಿವರ್ಸಿಟಿ ಅಂದ್ರೆ ಫೇಮಸ್, ಅವ್ರ ಮೇಲೆ ನಮ್ ಬೀಳುತ್ತೆ. ಅವ್ರ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಇಂದ ತುಂಬಾ ಚೆನ್ನಾಗಿ ಆಡ್ತೀನಿ, ಅವ್ರಿಗೆ ನಾವು ಸೋಲ್ಸಿ ಫಸ್ಟ್ ಟೈಮ್ ನಾವು ಸೆಕೆಂಡ್ ಪೊಸಿಷನ್ ಬರ್ತೀವಿ. ಅಂದ್ರೆ ಸೌತ್ ಝೋನ್ ಇದರಲ್ಲಿ ಸೆಕೆಂಡ್ ಪ್ಲೇಸ್ ಅಂದ್ರೆ ರನ್ನರ್ಸ್ ಅಪ್ ಆಗ್ತೀವಿ. ರನ್ನರ್ಸ್ ಅಪ್ ಆದ್ರೆ ಇಂಟರ್ ಯೂನಿವರ್ಸಿಟಿಗೆ ನಮಗೆ ಅವಕಾಶ ಸಿಗುತ್ತೆ. ಅಲ್ಲಿಂದ ನನಗೆ ಕೆರಿಯರಲ್ಲಿ ಒಂದು ಅವಕಾಶಗಳು ಅಂದ್ರೆ ಬೆಟರ್ ಪ್ಲೇಯರ್ ಅಂತ ಒಂದು ಹೆಸರು ಬಂದು ಪರ್ಫಾರ್ಮೆನ್ಸ್ ಇದಾಗಿ ಇಂಟರ್ ಯೂನಿವರ್ಸಿಟಿಗೆ ಹೋಗ್ತೀವಿ. ಅದಾದ್ಮೇಲೆ ನಮಗೆ ಬಾಂಬೆನಲ್ಲಿ ಕಲ್ಯಾಣ್ ಅಂತ ಅದ್ರಲ್ಲಿ ಇಂಟರ್ ಯೂನಿವರ್ಸಿಟಿ ಆಗ್ತದೆ. ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಇನ್ನೂ ಹೆಚ್ಚಾಗಿ ನನಗೆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಕೊಡ್ತಾರೆ. ಬೆಸ್ಟ್ ಪ್ಲೇಯರ್ ಅವಾರ್ಡ್ ತಗೊಂಡು ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿನಲ್ಲಿ ಆವಾಗ ನಮ್ಮ ಬಸವೇಶ್ವರ ಕಾಲೇಜಿನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಯ್ಯವರು, ಮಾಜಿ ಉಪರಾಷ್ಟ್ರಪತಿ ಬಿ ಡಿ ಜೊತೆಯವರು ಬಂದು ನನಗೆ ಆನರ್ ಮಾಡ್ತಾರೆ ಬೆಸ್ಟ್ ಪ್ಲೇಯರ್ ತಗೊಂಡಿದ್ದೆ ಬಾಂಬೆನಲ್ಲಿ. ತದನಂತರ ಈ ಯೂನಿವರ್ಸಿಟಿ ಲೆವೆಲ್ ಆದಮೇಲೆ ನನಗೆ ನ್ಯಾಷನಲ್ಸಲ್ಲಿ ಜೂನಿಯರ್ ನ್ಯಾಷನಲ್ಸ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಅವಕಾಶ ಸಿಗುತ್ತೆ. ಸೇಲಂನಲ್ಲಿ 94 ನಡೀತದೆ, ಅಲ್ಲಿ ನಾನು ಬ್ರಾಂಜ್ ಮೆಡಲ್ ಪದಕ ವಿಜೇತರಾಗ್ತೀವಿ. ಅದಾದ್ಮೇಲೆ ಸೀನಿಯರ್ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ. ನನ್ನ ಪರ್ಫಾರ್ಮೆನ್ಸ್ ನೋಡಿ ಕರ್ನಾಟಕ ರಾಜ್ಯದ ಅವರು ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆ ಸೆಕ್ರೆಟರಿ ಆಗಿರ್ತಾರೆ, ಸೀತಾರಾಮ್ ಅಂತ, ರಾಷ್ಟ್ರಕ್ಕೆ ಅವರು ಸೆಕ್ರೆಟರಿ ಆಗಿರ್ತಾರೆ ಅವಾಗ ಇಂಡಿಯಾಗೆ, AKFIಗೆ. ಆಗ ಅವರು ವೇದಿಕೆ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನನಗೆ ಸೀನಿಯರ್ಗೆ ಅವಕಾಶ ಕೊಡ್ತಾರೆ. 96ನಲ್ಲಿ ನಾನು ದಾವಣಗೆರೆಯಲ್ಲಿ ಸೀನಿಯರ್ ನ್ಯಾಷನಲ್ಸ್ ಭಾಗವಹಿಸ್ತೀನಿ. ಅದಾದಮೇಲೆ ಬಾಂಬೆನಲ್ಲಿ ಅಂಧೇರಿಲಿ ಒಂದು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಫೆಡರೇಷನ್ ಕಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಹೀಗೆ ಸುಮಾರು 3-4 ಚಾಂಪಿಯನ್ಶಿಪ್ ಭಾಗವಹಿಸಿರ್ತೀನಿ. ಆ ಸರ್ಟಿಫಿಕೇಟ್ ನನಗೆ ಉದ್ಯೋಗ ಅವಕಾಶ ಅಂತ ಹುಡುಕ್ತಾ ಇದ್ದಾಗ ಒಂದೇ ಸರಿ ನನಗೆ ಅವಕಾಶ ಬರುತ್ತೆ. ಒಂದು ಸಿಕ್ಯುಎಲ್ ಅಂತ ಇದೆ ಡಿಫೆನ್ಸ್, ಅದನ್ನು ಅದಾದ್ಮೇಲೆ ಪೊಲೀಸ್ ಅವಕಾಶ ಇದೆ. ವಿಜಯ ಬ್ಯಾಂಕ್ ಆಯ್ಕೆಟ್ರಲ್ಸ್ ತುಂಬಾ ಚೆನ್ನಾಗಿ ಆಡಿರ್ತೀನಿ, ಅಲ್ಲೂ ಸಹ ಅವಕಾಶ ಇರ್ತದೆ. ಅದಾದ್ಮೇಲೆ ವೀಲ್ ಅಂಡ್ ಆಕ್ಸೆಲ್ ಅಂತ ಇರ್ತದೆ. ಈ ಸುಮಾರು 3-4 ಜಾಗದಲ್ಲಿ ನನಗೆ ಅಪ್ಲಿಕೇಶನ್ ಹಾಕು ಬಾ ಅಂತ ಕರೆದಿರ್ತಾರೆ. ಆ ಸಮಯದಲ್ಲಿ ಮ್ಯಾಂಗ್ಳೂರಿನಲ್ಲಿ ನರಿಕೊಂಬು ಅಂತ ಒಂದು ವಿಲೇಜ್ ಇರುತ್ತೆ, ಅಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಇದು ಮಾಡ್ತಾರೆ. ಆವಾಗ ಡಿಫೆನ್ಸ್ ಟೀಮ್ ASC ಅಂತ ಟೀಮ್, ನನಗೆ ಗೊತ್ತಿರಲ್ಲ ಅದು ASC ಅಂದ್ರೇನು ಏನು ಅಂತಲೂ ಗೊತ್ತಿರಲ್ಲ. ASC ಟೀಮ್ ಅಂತಂದರೆ ಅವತಾರ್ ಸಿಂಗ್, ಓಂ ಪ್ರಕಾಶ್ ಅಂದರೆ ಬಲಾಡಿಯ ಪ್ಲೇಯರ್ಗಳವರೆಲ್ಲ, ಹೆಸರು ಮಾಡಿದಂಥ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅವರೆಲ್ಲ, ಗೋಲ್ಡ್ ಮೆಡಲಿಸ್ಟ್ ಅವರು. ನಾನು ಅವಾಗ ಚೆನ್ನಾಗಿ ಆಡ್ತಿದ್ದ ಕ್ಲಬ್ಬಿಂದ ನನಗೆ ITI ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊಂತಾರೆ. ತಿಂಗಳು 1.5 ಸಾವಿರ ಕೊಡ್ತಿದ್ರು ಅವಾಗ ITI ಟೆಲಿಫೋನ್ ಫ್ಯಾಕ್ಟ್ರಿಗೆ. ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾನು ITI ಟೀಮ್ಗೆ ಆಡಬೇಕು. ಆ ಟೀಮ್ಗೆ ಆಡಬೇಕಾದ್ರೆ ನನಗೆ ಇವರು ಒಂದು ನರಿಕೊಂಬನಲ್ಲಿ ಎದುರಾಳಿ ತಂಡವಾಗಿ ಸಿಗುತ್ತೆ. ಆ ಎದುರಾಳಿ ತಂಡ ಸಿಗ್ದಾಗ ನಾವು ನೋಡಿದ ತಕ್ಷಣ

0: ಮ್ಯಾಚ್ ಕೂಡ ಅಟ್ರಾಕ್ಷನ್ ಇರ್ತದೆ. ಅದು ಬಲಿಷ್ಠ ತಂಡ, ನಮ್ದು ಬಲಾಡಿಯರು ಬೇರೆ, ನಾವು ಫಿಸಿಕಲ್ ಅಷ್ಟಿಲ್ಲ, ಆದರೂ ಕೂಡ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕಾನ್ಫಿಡೆನ್ಷಿಯಲ್ ಅವ್ರಿಗೆ ಎದುರಿಸ್ತೀನಲ್ಲ, ಎದುರಿಸಿ ನಾನು ಒಬ್ಬನೇ ಪಾಯಿಂಟ್ ತರೋದಾಗಲಿ ಕ್ಯಾಚ್ ಹೊಡೆದೆಲ್ಲ ಮಾಡಿದಾಗ, ನಾನು ಆಲ್ ರೌಂಡರ್ ಆವಾಗ ಮಾಡ್ತಿದ್ದಾಗ, ಆ ಕ್ಷಣದಲ್ಲಿ ಅವ್ರು ನೋಡಿರ್ತಾರೆ ನನ್ನ ಪರ್ಫಾರ್ಮೆನ್ಸ್. ಆಗ ನನ್ನನ್ನು ಅವತಾರ್ ಸಿಂಗ್ ಅಂತ ಒಬ್ರು, ಗಂಧೂರ್ ಸಿಂಗ್ ಅಂತ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅವರು, ಗಂಧೂರ್ ಸಿಂಗ್, ಬರ್ತೀರಾ ಈ ಥರ ಅಪಾಯಿಂಟ್ಮೆಂಟ್ ಚಾನ್ಸಸ್ ಇದೆ ಅಂತ ಅಂದಾಗ, ಆಗ ನನಗೆ ಸೈನ್ಯದಲ್ಲಿ ನನಗೆ ಸೇನೆ ಐ ಎ ಎಸ್ ಅಂತಲೇ ಗೊತ್ತಿಲ್ಲ. ಆವಾಗ ನನಗೆ ಗೊತ್ತಾಗ್ತದೆ, ಓ ಇದು ಭಾರತೀಯ ಸೇನೆ, ಭಾರತೀಯ ಸೇನೆ ಟೀಮ್ ಇದೆ. ನನಗೆ ಯಾವಾಗಲೂ ನಾವು
1: ಭಾರತೀಯ ಸೇನೆ ಟೀಮ್ ಜೊತೆ
0: ಆಡಿದ್ದು, ನನಗೆ ಆ ರೀತಿ ಒಂದು ಅವಕಾಶ ಭಾರತೀಯ ಸೇನೆಗೆ ಸೇರ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿದೆ ಅನ್ಸುತ್ತೆ. ನನಗೆ ಒಂದು ಅವಕಾಶನ ಕ್ರೀಡೆ ನನಗೆ ತಗೊಂಡೋಗಿ ಸೇನೆ ಮೇಲೆ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಆ ಸಮಯದಲ್ಲಿ ಅವರೇ ಕರೆದು ನನಗೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ಏನಂತಂದ್ರೆ, ಇವತ್ತಿನೆಲ್ಲ ಯುವ ಜನತೆಗೆ ಇದನ್ನ ಗಮನ ಹರಿಸ್ಬೇಕು, ಯಾಕೆಂದ್ರೆ ಎಷ್ಟೋ ಅವಕಾಶಗಳಿವೆ ಆರ್ಮಿಗೆ ಆಗಲಿ, ನೇವಿಗಾಗಲಿ, ಏರ್ಫೋರ್ಸ್ಗೆ ಸೇರ್ಕೊಳ್ಳೋದಕ್ಕೆ ಸುಮಾರು ದಾರಿಗಳಿವೆ. ಅದರಲ್ಲಿ ಇದೊಂದು ನನ್ನ ದಾರಿನೂ ಕೂಡ ಎಲ್ರಿಗೂ ಗೊತ್ತಾದರೆ, ಕೆಲವ್ರಿಗೆ ತುಂಬಾ ಅವಕಾಶಗಳಿವೆ.
1: ಬಹುತೇಕವಾಗಿ ಸೈನ್ಯಕ್ಕೆ ಸೇರ್ಬೇಕಾದ್ರೆ ಈ ಹಿಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರೆಲ್ಲರೂ ಹೇಳಿದ್ದು ಅಂದ್ರೆ ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆ ಬಹಳ ಕಠಿಣವಾಗಿರುತ್ತೆ, ಅದನ್ನ ತೆಗೆದುಕೊಂಡು ಮೊದಲೇ ಪಾಸ್ ಮಾಡಬೇಕು. ಆ ನಂತರ ದೈಹಿಕ ಪರೀಕ್ಷೆ ಇರುತ್ತೆ, ಅದು ಇನ್ನೂ ಕಠಿಣವಾದದ್ದು, ಅದರಲ್ಲೂ ಪಾಸ್ ಮಾಡಬೇಕು. ಹೀಗೆ ಒಟ್ಟು 5 ಪರೀಕ್ಷೆಗಳನ್ನ ಎದುರಿಸಿ ಅದು ಎಲ್ಲದರಲ್ಲೂ ಪಾಸ್ ಆದ್ರೆ ಮಾತ್ರ ಸೇರೋದು ಬಹಳ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ವಿಷಯದಲ್ಲಿ ಹೇಗೆ ಅಂದ್ರೆ ಅವಕಾಶನೇ ನಿಮ್ಮ ಹತ್ರ ಬಂತು, ನೀವು ಅವಕಾಶದ ಹತ್ರ ಹೋಗ್ಲಿಲ್ಲ, ಇದು ಬಹಳ ವಿಶೇಷವಾಗಿತ್ತು
0: ಮೇಡಮ್. ಅದನ್ನೇ ನನ್ನ ಪುಣ್ಯ ಅಂತ ಹೇಳಿದೆ, ಯಾಕೆಂದ್ರೆ ಕ್ರೀಡಾ ಸಾಧನೆ ಮಾಡದಂತವ್ರಿಗೆ ಅಂತಾನೆ ಭಾರತೀಯ 3 ಸೇನೆಯಲ್ಲಿ, ನೇವಿ, ಏರ್ಫೋರ್ಸ್, ಆರ್ಮಿನಲ್ಲಿ 3 ಇದರಲ್ಲೂ ಇದೆ. ಸರ್ವಿಸಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಅಂತಾನೆ ಒಂದು ಡೆಲ್ಲಿನಲ್ಲಿ ಇದೆ, ಅದನ್ನೆಲ್ಲ ಅವರೇ ನೋಡ್ಕೊಳ್ಳೋದು ರೆಕ್ರೂಟ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದು. ಬಟ್ ನನ್ಗೆ ಅಂತ ಅಂದ್ರೆ ನನ್ನ ಒಂದು ನಂದು ಹಿಸ್ಟರಿ ಅನ್ಸುತ್ತೆ, ನಂದೇ ಒಂದು ಇತಿಹಾಸ. ಯಾಕೆಂದ್ರೆ ಭಾರತೀಯ ಸೇನೆಯಲ್ಲೇನೆ ಮೊಟ್ಟ ಮೊದಲ ಕ್ರೀಡಾಪಟು ಕಬಡ್ಡಿನಲ್ಲಿ ನಾನು ಡೈರೆಕ್ಟ್ ಹವಾಲ್ದಾರ ಅವಕಾಶ, ನನ್ನ ಬಯಸದೆ ಬಂದ ಭಾಗ್ಯ.
1: ನೀವು ನೇರವಾಗಿ ಹವಾಲ್ದಾರ
0: ಆಗಿ ಸೇವಿಸೋದು ಬಯಸದೆ ಬಂದ ಭಾಗ್ಯ, ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಅಥವಾ ನಾನು ಶ್ರಮ ಪಟ್ಟಿದ್ದು ಇವೆರಡು ಸೇರಿ ನನಗೆ ಸಿಕ್ಕಿರ್ಬೋದು ಅನ್ಕೊಂಡಿದೀನಿ. ಯಾಕೆಂತಂದ್ರೆ 16 ವರ್ಷ ಆದ್ಮೇಲೆ ಈ ಹವಾಲ್ದಾರ್ ಸಿಗೋದು. ಹವಾಲ್ದಾರ್ ಸಿಗೋ ವರ್ಷಕ್ಕೆ ಎಲ್ಲ ಎಷ್ಟೋ ಜನ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿ ಬಂದ್ಬಿಡ್ತಾರೆ ವಾಪಸ್. ಅಂತ ಒಂದು ಉನ್ನತ ಸ್ಥಾನವನ್ನ ನಾನು ಪಡ್ಕೊಂಡೆ. ಆ ಸಮಯದಲ್ಲಿ ನಾನು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಆಗಿರೋದ್ರಿಂದ ನಂದು ಪರ್ಫಾರ್ಮೆನ್ಸ್ ಕೂಡ ರನ್ನಿಂಗ್ ಇದ್ದಿದ್ದರಿಂದ ನನ್ಗೆ ಆ ಅವಕಾಶ ಸಿಕ್ತು. ಮೊದಲನೇದಾಗಿ ನಾರ್ಮಲ್ ಆಗಿ ಏನು ಒಬ್ಬ ಸಿಪಾಯಿಗೆ ಆಗ್ಬೇಕು ಅಂತ ಅಂದ್ರೆ ಅದೇ ಇಷ್ಟು ಕಠಿಣವಾಗಿ ಪರಿಶ್ರಮ ಮಾಡಬೇಕು, ಒಂದು ವರ್ಷ ಅದನ್ನ ಫಿಸಿಕಲ್ ಟ್ರೈನಿಂಗ್ ಮಾಡಿ ಇವತ್ತಿನ ದಿನದಲ್ಲಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಬೇಕು, ಅದೆಲ್ಲ ಮಾಡಿ ಎಕ್ಸಾಮ್ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕು. ಬಟ್ ನನ್ನ ಇದರಲ್ಲಿ ಡೈರೆಕ್ಟ್ ಅವಲ್ದಾರ ಆದಾಗ ನನ್ಗೆ ಓನ್ಲಿ ಒಂದು ಅರ್ಜಿ ಫಿಲ್ಅಪ್ ಮಾಡಿಸಿದ್ರು ಅಷ್ಟೇ, ಮೆಡಿಕಲ್ ಚೆಕ್ ಮಾಡಿಸಿದ್ರು. ಫಿಸಿಕಲ್ ನಾನು ಕಬಡ್ಡಿ ಪ್ಲೇಯರ್ ಆದಾಗಿಂದ ಫಿಸಿಕಲ್ ಏನು ಸಮಸ್ಯೆ ಇರಲಿಲ್ಲ, ಫಿಸಿಕಲ್ ಎಲ್ಲ ಕರೆಕ್ಟ್ ಆಗಿದ್ದೆ. ಇದ್ರಲ್ಲಿ ಏನಂದ್ರೆ ನ್ಯಾಷನಲ್ಸ್ ಆಡಿದ್ರೆ ಏನಂದ್ರೆ ನಮ್ಗೆ ಎಲ್ಲದರಲ್ಲೂ 2% ಎಕ್ಸ್ಕ್ಯೂಸ್ ಇರ್ತದೆ, ನಿಮ್ಗೆ ಹೈಟ್ ಇರ್ಬೋದು, ವೈಟ್ ಇರ್ಬೋದು, 2 ಸೆಂಟಿಮೀಟರ್ ಕಮ್ಮಿ ಇರ್ತದೆ, 2 ಕೆಜಿನೂ ಸಹ ಕಮ್ಮಿ ಇರ್ತದೆ, ಮಾರ್ಕ್ಸ್ಗೂ ಕೂಡ ಕನ್ಸೆಷನ್ ನಮ್ಗೆ ಕೊಡ್ತಾರೆ. ಅದರಿಂದ ನಮ್ಗೆ ಕ್ರೀಡೆಗಿಂದನೇ ಸೇರ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಅವಕಾಶ ಕೊಡ್ತಾರೆ.
1: ಹೀಗೆ ಅವತಾರ್ ಸಿಂಗ್ ಅವರು ಮತ್ತೆ ಇನ್ನೊಬ್ಬ ಸಿಂಗ್
0: ಗಂಧೂರ್ ಸಿಂಗ್
1: ಅವರಿಬ್ರು ನಿಮ್ಮನ್ನ ಕರೆದ್ರಲ್ಲ, ಅವಾಗ ಒಂದ್ಸತಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ, ಸೇರ್ಬೇಕಾ ಅಥವಾ ಬೇಡ್ವಾ. ಮತ್ತೆ ಸೈನ್ಯ ಅಂತ ಬೇರೆ ಹೇಳ್ತಾ ಇದಾರೆ, ಸೈನ್ಯ ಅಂದ್ರೆ ಬಹುತೇಕವಾಗಿ ಯುದ್ಧ ಅಂತಲೇ ಅಂದ್ಕೊಳ್ಳೋದು ಎಲ್ಲರು, ಈ ತರಾನು ಇರದೆ ಸೈನ್ಯದಲ್ಲಿ ಅನ್ನೋದು ಗೊತ್ತೇ ಇರಲ್ಲ. ಆದ್ರೆ ಅವಕಾಶ ನಿಮ್ ಹತ್ರನೇ ಬಂತಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೊಂಡ್ರಿ, ಹೇಗೆ ಅಲ್ಲಿ ಹೋಗಿ ಸೇರ್ಲಿಕ್ಕಾಯ್ತು ನಿಮ್ಗೆ?
0: ನಾನು ಎಂಟ್ರಿ ಆಗ್ತೀನಿ, ನಾನು ಆಕ್ಚುಲಿ ನನ್ನ ಜೊತೆಗೆ ಇನ್ನೂ ಇಬ್ರು ಬರ್ತಾರೆ, ಅವ್ರು ಸೆಲೆಕ್ಟ್ ಆಗಲ್ಲ, ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಎಂಟ್ರಿ ಆಗ್ತಿದ್ದಂಗೆ ಹೊಸ ಅನುಭವ, ಆರ್ಮಿ ಕ್ಯಾಂಪಸ್ ನೋಡೇ ಇರಲ್ಲ.
1: ಯಾವ ಊರಲ್ಲಿ ಅದು?
0: ಬೆಂಗಳೂರಿನಲ್ಲಿ, ನಮ್ಮ ಹಳೆ ಏರ್ಪೋರ್ಟ್ ರೋಡ್ ಇದೆ, ದೊಂಬ್ಲೂರ್ ಹತ್ರ, ಎಸಿ ಸೆಂಟರ್ ಅಂತ. ನಾವು ಒಳಗಡೆ ಹೋದ ತಕ್ಷಣನೇ ಅದು ಎನ್ವಿರಾನ್ಮೆಂಟ್ ಬೇರೆ ತರ, ಅಲ್ಲಿ ಒಳಗಡೆ ಹೋಗ್ತಿದ್ರಂದ್ರೆ ನಮ್ಗೆಲ್ಲ ಇದು ಟ್ಯಾಂಕರ್ ಗಳೆಲ್ಲ ನಿಲ್ಸಿರ್ತಾರೆ, ಇವೆಲ್ಲ ನೋಡ್ ತಕ್ಷಣ ಏನೋ ಒಂಥರ ಮನ್ಸಲ್ಲಿ ಅದು ಹೇಳ್ಕೊಳಕಾಗಲ್ಲ. ಆ ಒಳಗಡೆ ಒಂದು ಭಾವನೆ ಏನೋ ಒಂಥರ ಜುಮ್ ಅಂತದೆ. ಫಸ್ಟ್ ಟೈಮ್ ನೋಡಿದಾಗ ಆ ಯೂನಿಫಾರ್ಮ್ ಇರ್ಬೋದು, ಅಲ್ಲಿ ಒಡನಾಟ ಇರ್ಬೋದು, ಅಲ್ಲಿ ಆಫೀಸರ್ ಹತ್ರ ಹೋಗಿ ಭಯ, ಹೋಗಿ ಅವ್ರ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಇಟ್ಟೋಡಿತಾರೆ, ನಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಬಟ್ ನಮ್ಗೆ ಭಯ. ಇನ್ನೊಂದು ಸಮಸ್ಯೆ ಏನಂದ್ರೆ, ನನ್ನ ದೊಡ್ಡ ಸಮಸ್ಯೆ ಅಂದ್ರೆ ಕನ್ನಡ ಬಿಟ್ಟರೆ ಬೇರೆ ಯಾವ ಸಲ ಹಂಗೇನು ಗೊತ್ತಿಲ್ಲ ಅವ್ರಿಗೆ, ಪಾಪ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ. ಇವ್ರಿಗೆ ನನ್ನ ಜೊತೆ ಕರ್ಕೊಂಡೋಗಿ ಅಲ್ಲಿ ಯಾರು ಕನ್ನಡ ಸರ್ವ್ ಮಾಡ್ತಾರೆ ಅವ್ರನ್ನ ಕರೆದ್ರು.

0: ಅವ್ರನ್ನ ಕರೆದಿವ್ನ ಏನ್ ಹೇಳ್ತಾನೆ ಕೇಳಿಸ್ಕೋತಾರೆ ಅವ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಲ್ಲಿ ಅಂತ. ಬಟ್ ಯಾಕಂದ್ರೆ ಅವ್ರ ಕಣ್ಮುಂದೆ ನೋಡ್ಬಿಟ್ಟಿದ್ರು ನನ್ನ ಪರ್ಫಾರ್ಮೆನ್ಸ್, ತುಂಬಾ ಇಷ್ಟಪಟ್ಬಿಟ್ಟಿದ್ರು ನನ್ನ ಗೇಮ್ನ. ಆಗ ಅವರು ಇಲ್ಲ ನನ್ಗೆ ಡೈರೆಕ್ಟ್ ಆಲ್ದರ್ ಕೊಡ್ಬೇಕು ಇವ್ರಿಗೆ ಅನ್ಬಿಟ್ಟು ಆ ಸಮಯದಲ್ಲಿ ನಾನು ನೋಡಕ್ ಮಾತ್ರ ಫಿಸಿಕಲ್ ಇಷ್ಟೇ ಇದ್ದಿದ್ದು, ಇವತ್ತೇನಿದ್ದೀನಿ ಅವಾಗ್ಲೂ ಅಷ್ಟೇ ಇದ್ದಿತ್ತು. ಫಿಸಿಕಲ್ ನೋಡಿದ ತಕ್ಷಣ ಇವ್ರಿಗೆ ಡೌಟ್, ಏನಿಷ್ಟು ಫಿಸಿಕಲ್ ಅಲ್ಲಿ ಈ ತರ
1: ಪರ್ಫಾರ್ಮೆನ್ಸ್
0: ಅಂತ ಕೊಡ್ಬೇಕಂತ ಬೇರೆ ಬೇರೆ ಕೋಚಸ್ ಇರ್ತಾರಲ್ಲ ಅವ್ರಿಗೆಲ್ಲ ಅನುಮಾನ ಇರ್ತದೆ. ಬಟ್ ಇವ್ರು ನೋಡಿದ್ರಲ್ಲ, ಇವರಿಬ್ರು ಕೋಚು ಸ್ಟ್ರಾಂಗ್ ಆಗಿದ್ರು ನೋಡಿ ಇದೆಲ್ಲ ಅಂತ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡ್ತಾರೆ ಅಷ್ಟೇನೆ, ಒಂದು ಟ್ರಯಲ್ ಇರ್ತಾರೆ ಅಲ್ಲಿ ಆರ್ಮಿನಲ್ಲೇ, ಒಂದು ಟ್ರಯಲ್ ಇಡ್ತಾರೆ
1: ಇಲ್ಲೇ ಬೆಂಗಳೂರಲ್ಲಿ.
0: ಬೆಂಗಳೂರಲ್ಲಿ ಆ ಟ್ರಯಲ್ ಇಟ್ಟಾಗ ನನಗೆ ಒಬ್ರು ಒಂದು ಕ್ಯಾಚ್ ಹೊಡಿಲ್ಲ.
1: ಇವರು ಎಲ್ಲ ಇದ್ರ
0: ಎಲ್ಲರೂ ಇರ್ತಾರೆ, ಸೆಲೆಕ್ಷನ್ ಅದೇನೆ ಆಯ್ಕೆ ಟ್ರಯಲ್ಸ್ ಅಲ್ಲಿ.
1: ಇವರು
0: ಗಮದೂರ್ ಸಿಂಗ್ ಅವರು ಬಂದ್ಬಿಟ್ಟು ಆಯ್ಕೆ ಆಫೀಸರ್ ಇರ್ತಾರೆ, ಆಫೀಸರ್ ಬಂದು ಕುತ್ಕೊಂತಾರೆ. ಆಮೇಲೆ ಅದೇ ಸಮಯದಲ್ಲಿ ಅಲ್ಲಿ ಇಂಟರ್ ಸರ್ವಿಸಸ್ ಕ್ಯಾಂಪ್ ನಡೀತಾ ಇರ್ತದೆ. ಅಂದ್ರೆ ದೊಡ್ಡ ದೊಡ್ಡ ಇಡೀ ಇಂಡಿಯಾದಲ್ಲಿ ಯಾರ್ಯಾರು ಇರ್ತಾರೆ
1: ಪ್ಲೇಯರ್ಸ್
0: ಎಲ್ಲ ಬಂದು ಅಲ್ಲಿ ಕ್ಯಾಂಪ್ ನಡಿಬೇಕಾದ್ರೆ ಅವ್ರ ಜೊತೆ ನನ್ನ ಟ್ರಯಲ್ಸ್ ಆಗುತ್ತೆ, ಆಯ್ಕೆ ಟ್ರಯಲ್ಸ್. ಅವಾಗ ನನ್ಗೆ ಒಬ್ರು ಕೂಡ ಒಂದು ಕ್ಯಾಚ್ ಹೊಡಿಯಲ್ಲ.
1: ಅಂದ್ರೆ ಒಬ್ಬರನ್ನ ಒಬ್ರು ಎದುರಿಸೋದು, ಏಳು ಜನ
0: ಇರ್ತಾರೆ,
1: ನಾನು
0: ಒಬ್ಬರೇ ಹೋಗ್ಬೇಕು. ಕಬಡ್ಡಿನೇ ಹಾಗೆ, ಏಳು ಜನದಲ್ಲಿ ಹೋಗಿ ಪಾಯಿಂಟ್ ತರ್ತಾನಲ್ಲ ಅದು ಅಂತ.
1: ಕರ್ನಾಟಕದ್ದೇ ಆಟ ಅಲ್ವಾ, ಬಹಳ ಹೆಮ್ಮೆ ನಮ್ಗದು.
0: ಆ ರೀತಿ ಟ್ರಯಲ್ಸ್ ಇಟ್ಟಾಗ ಅವ್ರ ಮುಂದೆ ಎಲ್ಲ ನೋಡ್ತಾರಲ್ಲ, ಅವಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ನನ್ನ ಗೇಮ್. ಆ ಯಾರು ಕೂಡ ಏನು ಮಾತಾಡದೆ ನಾನು ಅರ್ಜಿ ಫಿಲ್ ಮಾಡಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಮೆಡಿಕಲ್ ಮಾಡ್ಬೇಕಲ್ಲಿ, ಮೆಡಿಕಲ್ ಟೈಮ್ ಎಲ್ಲ ಈಸಿವಾಗಿ ಮಾಡ್ಕೊಡ್ತಾರೆ, ಫಿಸಿಕಲ್ ಮಾಡ್ತಾರೆ. ಆರ್ಮಿ ಹೆಡ್ಕ್ವಾರ್ಟರ್ ಹೋಗುತ್ತದು, ಇಲ್ಲಿಂದ ಆಗಲ್ಲ,
1: ಡೆಲ್ಲಿಗೆ.
0: ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಸ್ಯಾಂಕ್ಷನ್ ಆಗಿ ಬರುತ್ತೆ. ಆ ಡೆಲ್ಲಿಗೆ ಸ್ಯಾಂಕ್ಷನ್ ಆಗಿ ಡೆಲ್ಲಿಯಿಂದ ಬಂದು ಆವಾಗ ನನಗೆ, ನಾನು ಜೂನ್ ಜುಲೈಲಿ ಹೋಗಿರ್ತೀನಿ 1997 ಅಲ್ಲಿ, ನನಗೆ 1 ಇಯರ್ ಪ್ರೊಸೀಜರ್ ಆಗಿ 1998 ಅಕ್ಟೋಬರ್ ನಾನು ಜಾಯ್ನ್ ಆಗ್ತೀನಿ.
1: ಅಪಾಯಿಂಟ್ಮೆಂಟ್
0: ಬರುತ್ತೆ, ಜಾಯ್ನೇ ಆಗ್ತೀನಿ, ಸೇರ್ಕೊಂತೀನಿ.
1: ಎಲ್ಲಿ ಸೇರ್ಕೊಂಡಿದ್ದೆಲ್ಲಿ?
0: ಇಲ್ಲೇ ಬ್ಯಾಂಗ್ಳೂರ್ ಎಸಿ ಸೆಂಟರ್ ಸೇರ್ಕೊಂತೀನಿ. ಒಂದು ಶಾರ್ಟ್ಸ್ ಕೊಡ್ತಾರೆ, ಒಂದು ನಿಕ್ಕರ್ ಕೊಡ್ತಾರೆ. ನಮಗೆ ಆ ಫಿಸಿಕಲ್ ಮಾಡ್ತೀನಿ. ಮಾಡಬೇಕಾದ್ರೆ ಒಂದು ಏನಂತ ಅಂದರೆ, ಅಲ್ಲೂ ಒಬ್ರು ಆಫೀಸರ್ ಬರ್ತಾರೆ, ಕೇರಳದವರೊಬ್ರು. ನನಗೆ ಫಿಸಿಕಲ್ಲು ಟ್ರೈನಿಂಗು ನನಗೆ ಏನೂ ಅನಿಸಲಿಲ್ಲ ಅಲ್ಲೂ ಕೂಡ. ಆ ಟ್ರೈನಿಂಗ್ ಸಮಯದಲ್ಲಿ ನನಗೆ ತುಂಬ ಎಫೆಕ್ಟ್ ಅಂದರೆ, ರಿಕ್ರೂಟ್ಮೆಂಟ್ ಆದಿರೋರೆಲ್ಲ ಜನರಲ್ ಆಗಿ ಇವರೆಲ್ಲ ಮಾಡ್ಬಿಡ್ತಾರೆ ಡೈಲಿ. ಅವ್ರದ್ದೇನಂದ್ರೆ ಅದೇ ಕೆಲಸ, ಬೆಳಿಗ್ಗೆ 3:30-4 ಗಂಟೆಗೆ ಎದ್ದೇಳೋದು, ನಮ್ಮಲ್ಲಿ ನೀಟ್ನೆಸ್ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಅವ್ರು ಬ್ಯಾರಕ್ ಹೇಳ್ಕೊಡ್ತಾರೆ, ಬ್ಯಾರಕ್ ಕ್ಲೀನ್ ಮಾಡ್ಕೊಬೇಕು, ಏರಿಯಾ ಕ್ಲೀನ್ ಮಾಡ್ಕೊಬೇಕು, ಗ್ರೌಂಡ್ ಕ್ಲೀನ್ ಮಾಡ್ಕೊಬೇಕು, ಎಲ್ಲ ನಾವೇ ಮಾಡ್ಕೊಬೇಕು. ಅದರಿಂದ ಏನಾಗ್ತದೆ,
1: ನೀವು ಅಂದ್ರೆ ನಿಮ್ ಜೊತೆ ಬೇರೆ ಸೈನಿಕರು ಇರ್ತಾರೆ.
0: ನಾವು 58 ಜನ ಟ್ರೈನಿಸ್ ಇರ್ತೀವಿ,
1: ಟ್ರೈನಿಸೇ
0: ಮಾಡಬೇಕು.
1: ಎಲ್ಲದು
0: ಟೋಟಲ್ ಸೆಂಟರ್ನ ಮಾಡಬೇಕು. ಒನ್ ಟಿ ಬೆಟಾಲಿಯನ್ ಇರುತ್ತೆ ಮೇಡಮ್, ಬೆಟಾಲಿಯನ್ ಅಲ್ಲಿ ಒಂದೊಂದು ಬೆಟಾಲಿಯನ್, 1 TV, 2 TV, 3 TV, 4 TV, 4 ಬೆಟಾಲಿಯನ್ಗಳಿರ್ತವೆ. ಅದರಲ್ಲಿ ನಾನು ಫಸ್ಟ್ ಬಂದು, ನಂದು 4 TV ಬೆಟಾಲಿಯನ್. ಅದರಲ್ಲಿ ಕಂಪ್ನಿಗಳಿರ್ತವೆ, 526 ಅಂತ ನಂದು ನಂಬರ್ ಕಂಪ್ನಿನ ಹೆಸರು, 526 ಕಂಪ್ನಿ ಅಂತ. ಅದ್ರಲ್ಲಿ ನಾವೊಂದು 40-50 ಜನ ಇರ್ತೀವಿ. ಅದರಲ್ಲಿ ನಮ್ಗೇನಂದ್ರೆ ನೈಟು ಡ್ಯೂಟಿನೂ ಆಗ್ತಾರೆ, ನೈಟ್ ಡ್ಯೂಟಿನೂ ಮಾಡಬೇಕು. 2 hours, 2 hours ಚೇಂಜ್ ಆಗ್ತಾ ಇರ್ತದೆ ಗಾರ್ಡ್ ಡ್ಯೂಟಿ. ಫಸ್ಟ್ ಅದೇ ಟ್ರೈನಿಂಗ್ ಅಲ್ಲಿ ನಮ್ಗೆ ಗಾರ್ಡ್ ಡ್ಯೂಟಿ. ಸೆಂಟರ್ ಅಲ್ಲಿ ಎಲ್ಲೆಲ್ಲಿ ಡ್ಯೂಟಿ ಕೊಡ್ತಾರೋ, ಬ್ಯಾರಕ್ ಕೊಡ್ತಾರ, ಆಫೀಸ್ ಕೊಡ್ತಾರ, ಗೇಟ್ ಕೊಡ್ತಾರ, ಎಲ್ಲಿ ಕೊಡ್ತಾರ ಎಲ್ಲಿ ಅಂದ್ರೆ ನಮ್ದು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ 6 ತಿಂಗಳು ನಂದು ಟ್ರೈನಿಂಗ್ ಇತ್ತು. 6 ತಿಂಗಳ ಟ್ರೈನಿಂಗ್ ಅಲ್ಲಿ 526 ನನ್ನ ಕಂಪನಿ ನೇಮು. ಆಗ ನಾನು ಇವ್ರದಾದ್ರೆ ರೆಗ್ಯುಲರ್ ಆಗಿ ಇದು ಮಾಡ್ಬಿಡ್ತಾರೆ, ಯಾರು ರೆಕ್ರೂಟ್ಸ್ ಏನಿರ್ತಾರೆ ಅವ್ರಿಗೆ ಕ್ಲೀನ್ ಮಾಡ್ಕೊಂತಾರೆ, ನಾ ಎದ್ಬಿಟ್ಟು ನಾನು ಕ್ಲೀನ್ ಮಾಡ್ಬಿಟ್ಟು. ನಂದು ಅಡಿಷನಲ್ ಕೆಲಸ ಏನಂತಂದ್ರೆ, ನಾನು 5:30 ಗ್ರೌಂಡ್ಗೆ ಹೋಗ್ಬೇಕು. ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ನಾನು ಪ್ರತಿದಿನ ಗ್ರೌಂಡ್ಗೆ ಹೋಗ್ಲೇಬೇಕು, ಗ್ರೌಂಡ್ ಹೋಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಅವ್ರ ಜೊತೆ ಫಿಸಿಕಲ್ ಎಷ್ಟು ಅವ್ರು ವರ್ಕೌಟ್ ಮಾಡ್ತಾರೆ, ಎಷ್ಟು ರನ್ನಿಂಗ್ ಮಾಡ್ತಾರೆ ಅಷ್ಟು ರನ್ನಿಂಗ್ ಮಾಡ್ಬೇಕು ಅವ್ರ ಜೊತೆ, ಅವ್ರ ಜೊತೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ ಮುಗಿಸ್ಕೊಂಡು ನಾನು ತಿರ್ಗಾ ಟ್ರೈನಿಂಗ್ ಮಾಡ್ಬೇಕು.
1: ಅಲ್ಲಿ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ತರಬೇತಿ?
0: 6 ತಿಂಗಳು ಬೇಸಿಕ್ ಇತ್ತು, 6 ತಿಂಗಳು ಟೆಕ್ನಿಕಲ್, 1 ವರ್ಷ ನನಗೆ ಟ್ರೈನಿಂಗ್ ಇತ್ತು. ಬೇರೆ ಬೇರೆ ರೆಜಿಮೆಂಟ್ ಗಳಲ್ಲಿ 2 ವರ್ಷ ಇರುತ್ತೆ, 2.5 ವರ್ಷ ಇರುತ್ತೆ. ನಮ್ಮ ರೆಜಿಮೆಂಟ್ ಅಲ್ಲಿ 6 ತಿಂಗಳು ಬೇಸಿಕ್ ಇರುತ್ತೆ, 6 ತಿಂಗಳು ಇದಿರುತ್ತೆ.
1: 1 ವರ್ಷ ನೀವು ಇಲ್ಲಿ ಬೆಂಗಳೂರಲ್ಲಿ
0: ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಆ ಟ್ರೈನಿಂಗ್ ಅಲ್ಲಿ ತುಂಬಾ ಕಲಿತೆ, ತುಂಬಾ ದೃಢ ಮಾನಸಿಕವಾಗಿ ಇದೆ. ಜೊತೆ ಟ್ರೈನಿಂಗ್ ಅಲ್ಲಿ ಭಾಷೆಗಳನ್ನು ಸಹ ಕಲಿತೆ, ಬರೀ ಕನ್ನಡ ಒಂದು ಗೊತ್ತಿದ್ರು.
1: 1 ವರ್ಷದಲ್ಲಿ ನಿಮ್ಗೆ
0: ಬೇರೆ ಬೇರೆ ಭಾಷೆಗಳು ಬಂತು. ಒಡನಾಟ ತಮಿಳ್ನಾಡಿದ್ದಾಗ ತಮಿಳ್ನಾಡು ಜೊತೆ ಅವ್ರದ್ದು ತಮಿಳು ಕಲಿತೆ, ತೆಲುಗು ಕಲಿತೆ, ಹಿಂದಿ ಕಲಿತೆ, ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಅದಕ್ಕೆ ನಾನು ಯುವ ಜನತೆ ಏನು ಹೇಳ್ತಿದ್ದೀನಿ, ನಾವು ಆರ್ಮಿ ನೇವಿ ಈ ಥರ ಭಾರತೀಯ ಸೇನೆ ಸೇರ್ಕೊಂಡ್ರೆ ಭವಿಷ್ಯ ರೂಪಿಸ್ಕೊಳ್ಳುವಂತ ಅವಕಾಶಗಳು ಅಲ್ಲಿದೆ.
1: ಕೇವಲ ಈ 1 ವರ್ಷದ ಟ್ರೈನಿಂಗ್ ಆಯ್ತಲ್ಲ ನಿಮ್ಗೆ, ಅವಾಗ ನೀವು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ, ನಿಮ್ಮ ಆಟ ಕಬಡ್ಡಿ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ರಿ, ಬೇರೆಯವ್ರ ಜೊತೆಗೆ ಆಡ್ತಿದ್ರಿ, ಬೇರೆಯವ್ರಿಗೆ ಹೇಳ್ಕೊಡೋದು ಇರ್ತಿತ್ತ?

0: ಇಲ್ಲ, ಅಲ್ಲಿ ನಾನೊಬ್ಬ ಕ್ರೀಡಾಪಟುವಾಗಿ ಆಯ್ಕೆ ಆಗಿರೋದ್ರಿಂದ ಆಡ್ಲೇಬೇಕು, ಪರ್ಫಾರ್ಮ್ ಆಗ್ಬೇಕು ಅಂದ್ರೆ ಬೇರೆ ಬೇರೆ ಇಂಟರ್ ಸರ್ವಿಸಸ್ ಅನ್ನೋದು ಭಾಗ ಇರ್ತಿತ್ತು. ಇಂಟರ್ ಸೆಂಟರ್ ಗಳಂದ್ರೆ ಇವಾಗ ನಾವು ASC ಅಂದ್ರೆ MEG, AOC, EME ಈ ರೀತಿ ಅನೇಕ ಸೆಂಟರ್ ಗಳಿದ್ದಾವೆ. ಅವ್ರ ಜೊತೆಗೆ ಆರ್ಮಿ ಚಾಂಪಿಯನ್ಶಿಪ್ ಅಂತ ಒಂದು ಚಾಂಪಿಯನ್ಶಿಪ್ ಆಗೋದು,
1: ಪ್ರತಿ ವರ್ಷ
0: ಆಗೋದು. ಆ ಚಾಂಪಿಯನ್ಶಿಪ್ ಅಲ್ಲಿ ನಾವು ಗೆಲ್ಲಲೇಬೇಕು, ಅದಕ್ಕೋಸ್ಕರ ನಮ್ಮನ್ನು ತಗೊಂಡಿದ್ದು. ಆ ಗೆಲ್ಲಬೇಕಂತ ಆಡ್ಬೇಕು ಅಂದ್ರೆ ಎಫೆಕ್ಟ್ ಹಾಕ್ಲೇಬೇಕು, ಅದಕ್ಕೆ ಆದ ನಾವು ಡೆಡಿಕೇಟ್ ಮಾಡಿ ತುಂಬಾ ನಾವು ಪರ್ಫಾರ್ಮೆನ್ಸ್ ತೋರಿಸಲೇಬೇಕಾಗ್ತದೆ.
1: ಒಂದ್ ವರ್ಷ ನಿಮ್ದು ಟ್ರೈನಿಂಗ್ ಆಯ್ತು, ಉಳಿದಂತೆ ಸೈನಿಕರಾದ್ರೆ ಅವರು ಬಾರ್ಡರ್ ಅಲ್ಲಿ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಪೀಸ್ ಟೈಮ್ ಆದ್ರೆ ಇನ್ನೆಲ್ಲೋ ಕೆಲವು ಭಾಗಗಳಿರ್ತವೆ, ಅಲ್ಲಿ ಅವ್ರನ್ನ ಕೆಲ್ಸಕ್ಕೆ ಹಾಕ್ತಾರೆ. ನಿಮಗೆ ಯಾವ ರೀತಿ ಆಗುತ್ತೆ ರಿಕ್ರೂಟ್ಮೆಂಟ್ ಆಗಿ ನಿಮ್ ಟ್ರೈನಿಂಗ್ ಆದ್ಮೇಲೆ?
0: ಇನ್ನೊಂದು ಅದೊಂದು ಟ್ರೈನಿಂಗ್ ಒಂದು ಹೇಳ್ಬಿಡ್ತೀನಿ. ಟ್ರೈನಿಂಗ್ ಅಲ್ಲಿ ನಾನೊಂದು ಟೈಮಿಂಗ್, ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು, 6 ಗಂಟೆಯಿಂದ 9 ಗಂಟೆವರೆಗೆ ಪ್ರಾಕ್ಟೀಸ್ ಬರುತ್ತೆ. ತಿರ್ಗಾ ನಾನು 10 ಗಂಟೆಗೆ ನಾನು ಕ್ಲಾಸಸ್ಗೆ ಹೋಗ್ಬೇಕು. ಕ್ಲಾಸಸ್ಗೆ ಹೋದ್ರೆ ನನ್ನ ಸಬಾರ್ಡಿನೇಟ್ ಏನು ನಮ್ಮ ಟ್ರೈನರ್ಸ್ ಇರ್ತಾರೆ ಅವ್ರ ಜೊತೆ ನಾನು ಕಾಂಪೀಟ್ ಮಾಡಬೇಕು, ಫೈರಿಂಗ್ ಆಗಲಿ ಮತ್ತೆ ಇನ್ನೊಂದಾಗಲಿ. ಆದ್ರೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ, ಯಾಕೆಂದ್ರೆ ನಿದ್ದೆ ಇರ್ತಿರ್ಲಿಲ್ಲ ಮೇಡಮ್, ನಿದ್ದೆನೇ ಮಾಡೋಕ್ಕಾಗ್ತಿಲ್ಲ. ಇಲ್ಲ 10 ನಿಮಿಷ ಮುಂಚೆ ಏನಾರು ಬೆಳಿಗ್ಗೆ ಏನಾರು ಅಲ್ಲಿ ಹೋಗ್ಬಿಟ್ರೆ ಆ ಹುಲ್ ಮೇಲೆ ಹಂಗೆ ಮಲ್ಕೊಂಡ್ಬಿಡ್ತಿದೆ. ಅಂದ್ರೆ ಹೆವಿ ಬಾಡಿ, ರೆಸ್ಟ್ಲೆಸ್. ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್, ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್. ಥಿಯರಿ ಕ್ಲಾಸ್ಗಳು ಇರ್ತದೆ, ಮಾಡಲೇಬೇಕು, ಮಾಡ್ಕೊಂಡ್ರೆ ಪಾಸ್ ಆಗೋದು. ಈ ರೀತಿ ಟ್ರೈನಿಂಗ್ ಅಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಆ ಒಂದು ಎರಡೆರಡು ಕೆಲಸಗಳು ಮಾಡ್ಕೊಂಡು ಮಾಡಿದೀನಿ. ಅದ್ರಲ್ಲಿ ಏನಂದ್ರೆ ಅವ್ರಿಗೆಲ್ಲ ಒಂದೇ ಕೆಲಸ ಇರ್ತದೆ, ನನಗೆ ಡಬಲ್ ಕೆಲಸ. ಅಂದ್ರೆ ಪ್ರಮೋಷನ್ ಬೇರೆ, ಯಾರೇನ್ ಹೇಳಿದ್ರು ಏನಿನ್ನ ಡೈರೆಕ್ಟ್ ಅವ್ದಾರು, ಅದೊಂದು ನನಗೆ ಇದಾಗ್ಬಿಡಿದ್ರು ರೂಢಿ
1: ಡೈರೆಕ್ಟ್. ಅಲ್ಲಿಂದ ನಿಮ್ಗೆ ಒಂದು ವರ್ಷದ ತರಬೇತಿ ನಂತರ ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೀರಿಯಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
0: ಸೇಮ್ ಪಾಸಿಂಗ್ ಪೀರಿಯಡ್ ಸೇಮ್ ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೀರಿಯಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ, ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ. ಸುಮಾರು ಅಲ್ಲಿ 200-250 ಜನ ಇರ್ತೀವಿ. ಒಂದು ಕಂಪನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇದೆ, ಅದಕ್ಕೆ ಅದಕ್ಕೊಬ್ರು ಆಫೀಸರ್, ಸ್ಪೋರ್ಟ್ಸ್ ಆಫೀಸರ್ ಇದಾರೆ, ಅದಕ್ಕೆ ಸ್ಪೋರ್ಟ್ಸ್ JCOs ಇರ್ತಾರೆ, ಸ್ಪೋರ್ಟ್ಸ್ ಅವಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ ಮೇಡಮ್.
1: ಈಗ
0: ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ,
1: ಬೇರೆ ಬೇರೆ ಕ್ರೀಡೆಗಳು,
0: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನ,
1: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ,
0: ಇಡೀ ರಾಷ್ಟ್ರದಿಂದ ಆಯ್ಕೆ ಆಗಿ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟ್ರಲ್ಲಿ USQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ, ರಿಕ್ರೂಟ್ಮೆಂಟ್. ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಅವ್ರ ಮಕ್ಕಳಿಗೆ, ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಎವ್ರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ಅಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ, ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ಗಳು ನಡೀತಾ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ, ಅವ್ರ ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
1: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರಾ ಇಲ್ಲಿ ತರಬೇತಿ ಪಡೆದವರು ಇಲ್ಲಿ ಕರ್ನಾಟಕದ ಹೊರಗೆ?
0: ಇದನ್ನ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಅಂದ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ 6-6 ತಿಂಗಳು ಇರ್ತೀವಿ. 6 ತಿಂಗಳು ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದು 4-5 ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ 6-6 ತಿಂಗಳು ಅಲ್ಲೇ ಕ್ಯಾಂಪ್ ಇರೋದು, ಹೈದರಾಬಾದ್, ಸಿಕಂದ್ರಾಬಾದ್ AOC ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ 2 ವರ್ಷ ಇದ್ದೆ, ಬಿಹಾರ ಅಲ್ಲಿ 3 ವರ್ಷ ಇದ್ದೆ, ಡೆಲ್ಲಿನಲ್ಲಿ 2 ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿ ಇದ್ದೆ 2 ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ.
1: ಸುಬೇದಾರ್ ಶಿವಣ್ಣ ಎನ್ಕೆ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು ರಕ್ಷಣಾ ಸೇವೆಯ ತಾರೆ.

ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
5: ಓದುತ್ತಿರುವವರು ಸುಜಾತ.
6: ಸಿಂಧನೂರು ನಗರದ ವಿವಿಧ ಕಚೇರಿಗಳಿಗೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ದಿಢೀರ್ ಭೇಟಿ ಪರಿಶೀಲನೆ. ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಬುಧವಾರ ಬೆಳಗ್ಗೆ ಜಿಲ್ಲೆಯ ಸಿಂಧನೂರು ನಗರದ ವಿವಿಧ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮೊದಲು ಸಿಂಧನೂರಿನ ನಗರಸಭೆಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ನಗರಸಭೆಯ ವ್ಯಾಪ್ತಿಯಲ್ಲಿ ಸರಿಯಾಗಿ ಕಾಲಕಾಲಕ್ಕೆ ತೆರಿಗೆ ಸಂಗ್ರಹಿಸಬೇಕು. ನಗರದ ಜನರಿಗೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಕುಡಿಯುವ ನೀರನ್ನು ಆಗಾಗ ಪರೀಕ್ಷೆ ಮಾಡಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಗಮನ ಹರಿಸಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗ ಹರಡದಂತೆ ಮುಂಜಾಗ್ರತೆ ವಹಿಸಬೇಕು. ಮಳೆ ನೀರು ಸರಾಗವಾಗಿ ಹರಿಯುವಂತಾಗಲು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕಾಲುವೆ, ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಕಾರ್ಯ ಆಗಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ಸಿಂಧನೂರು ನಗರದ ವಿವಿಧ ರಸಗೊಬ್ಬರ ಹಾಗೂ ಕೀಟನಾಶಕ ಅಂಗಡಿಗಳಿಗೆ ಭೇಟಿ ನೀಡಿ ದಾಸ್ತಾನು ಪುಸ್ತಕ, ರಶೀದಿ ಪುಸ್ತಕಗಳನ್ನು ಪರಿಶೀಲಿಸಿದರು. ಅಲ್ಲದೆ ಗ್ರಾಹಕರಿಗೆ ಯಾವ ದರದಲ್ಲಿ ಇವುಗಳನ್ನು ಮಾರಾಟ ಮಾಡಲಾಗುತ್ತಿದೆ, ದರ ಪಟ್ಟಿಯನ್ನು ಹಾಕಲಾಗಿದೆಯೇ ಎಂಬ ಬಗ್ಗೆ ಮಾಹಿತಿ ಪಡೆದರು. ರೈತರಿಗೆ ಅನುಕೂಲವಾಗುವಂತೆ ರಸಗೊಬ್ಬರ ದಾಸ್ತಾನು ಮಾಡಬೇಕೆಂದು ಅಂಗಡಿಯ ಮಾಲೀಕರಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ನಂತರ ಬಸ್ ನಿಲ್ದಾಣದ ಹತ್ತಿರವಿರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಊಟ ತಿಂಡಿ ಪೂರೈಸುವ ಉದ್ದೇಶದಿಂದ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ಆರಂಭಿಸಿದೆ. ಕಡಿಮೆ ವೆಚ್ಚದಲ್ಲಿ ಆಹಾರಗಳನ್ನು ಪೂರೈಕೆ ಮಾಡುವ ಜೊತೆಗೆ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಮತ್ತು ಗ್ರಾಹಕರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು. ನಂತರ ಸಿಂಧನೂರಿನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ಮೂಲಸೌಕರ್ಯ ಹಾಗೂ ಕುಂದುಕೊರತೆಗಳ ಬಗ್ಗೆ ಪರಿಶೀಲಿಸಿದರು. ಸಿಬ್ಬಂದಿಯ ಹಾಜರಾತಿ ಪುಸ್ತಕ, ಕಚೇರಿಯ ಖರ್ಚು ವೆಚ್ಚದ ಕಡತಗಳನ್ನು ಪರಿಶೀಲಿಸಿ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹಾಜರಿರಬೇಕು ಎಂದು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ನಂತರ ವಾರ್ಡ್ಗಳಿಗೆ ತೆರಳಿ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಔಷಧ ಉಗ್ರಾಣ ಪರಿಶೀಲಿಸಿ ಔಷಧಗಳನ್ನು ರೋಗಿಗಳಿಗೆ ಸಮರ್ಪಕವಾಗಿ ವಿತರಣೆ ಮಾಡುವಂತೆ ಸೂಚಿಸಿದರು. ಯಾವುದೇ ಕಾರಣಕ್ಕೂ ಖಾಸಗಿ ಔಷಧ ಅಂಗಡಿಗಳಲ್ಲಿ ಖರೀದಿಸಲು ಚೀಟಿ ಬರೆದುಕೊಟ್ಟಿದ್ದು ಕಂಡುಬಂದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ವೈದ್ಯರಿಗೆ ಎಚ್ಚರಿಕೆ ನೀಡಿದರು. ಆಸ್ಪತ್ರೆಯ ಸ್ವಚ್ಛತೆಗೆ ಒತ್ತು ನೀಡಬೇಕು, ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದರ ಜೊತೆಗೆ ಸೌಜನ್ಯವಾಗಿ ವರ್ತಿಸಬೇಕು ಎಂದರು. ನಂತರ ಸಿಂಧನೂರಿನ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜನರಿಗೆ ಉತ್ತಮ ಆಡಳಿತ ನೀಡಬೇಕು, ಸಾರ್ವಜನಿಕರನ್ನು ವಿನಾಕಾರಣ ಅಲೆದಾಡುವುದನ್ನು ತಪ್ಪಿಸಬೇಕು ಎಂದು ಹೇಳಿದ ಜಿಲ್ಲಾಧಿಕಾರಿಗಳು ತಾಲೂಕು ಆಡಳಿತದ ಕಾರ್ಯಗಳ ಪ್ರಗತಿ ಪರಿಶೀಲಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು. ಸಂಜೆ ತುರ್ವಿಹಾಳ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು. ಸಿಂಧನೂರು ಪೌರಾಯುಕ್ತ ಪಾಂಡುರಂಗ ಇಟಗಿ, ಸಿಪಿಐ ವೀರರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಇಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ. ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ ಘಟಕ, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ 2026 ಕಾರ್ಯಕ್ರಮವನ್ನು ಜೂನ್ 12 ಬೆಳಿಗ್ಗೆ, ಅಂದರೆ ಇಂದು 9 ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಸಿದ್ದರಾಮಪ್ಪ ಕಲ್ಯಾಣರಾವ್ ಅವರು ಉದ್ಘಾಟನೆ ನೆರವೇರಿಸುವರು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನೆಯ ಅಧ್ಯಕ್ಷರಾದ ಪೂವಿತಾ ಎಸ್ ಅವರು ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶುಗಿರಿ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೀನ್ ಮೊಹಾಪಾತ್ರ, ಪ್ರಭಾರ ಅಪರ ಜಿಲ್ಲಾಧಿಕಾರಿ ಡಾ ಹಂಪಣ್ಣ ಸಜ್ಜನ್, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ಸುದರ್ಶನ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ ಅವರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುಂಚೆ ನಗರದ ತಹಶೀಲ್ದಾರರು ಕಾರ್ಯಾಲಯದಿಂದ ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದವರೆಗೆ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಮಿಕ ಇಲಾಖೆಯ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಸಕಾಲ ಸಮಾಲೋಚಕರ ಹುದ್ದೆಗೆ ಅರ್ಜಿ ಆಹ್ವಾನ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲೆಯ ಕಂದಾಯ ಹಾಗೂ ಇತರ ಇಲಾಖೆಗಳ ಸೇವೆಗಳನ್ನು ಸಕಾಲದಲ್ಲಿ ಮೇಲ್ವಿಚಾರಣೆ ಹಾಗೂ ಸಕಾಲ ತಂತ್ರಾಂಶದ ಸಮಸ್ಯೆಗಳನ್ನು ಬಗೆಹರಿಸಲು ನೈಪುಣ್ಯತೆ ಹೊಂದಿದವರನ್ನು ಸಕಾಲ ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರು ಇವರ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಬಿಇ ಅಥವಾ ಬಿಟೆಕ್, ಬಿಸಿಎ ವಿದ್ಯಾರ್ಹತೆ ಹೊಂದಿರಬೇಕು. ತಿಂಗಳಿಗೆ 27,100 ರೂಪಾಯಿಗಳು ಸಂಭಾವನೆಯನ್ನು ನೀಡಲಾಗುತ್ತಿದ್ದು ಆಸಕ್ತರು ಜೂನ್ 19 ಅರ್ಜಿ ಸಲ್ಲಿಸಬಹುದಾಗಿದೆ. ಜೂನ್ 22 ನೇರ ಸಂದರ್ಶನ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾನೂನು ಪದವೀಧರರಿಗೆ ತರಬೇತಿ ಭತ್ತೆಗೆ ಆಯ್ಕೆ ಮಾಡಲು ಅರ್ಜಿ ಆಹ್ವಾನ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ 2026-27 ಸಾಲಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರವರ್ಗ 1, 2A, 3A ಮತ್ತು 3B ವರ್ಗಕ್ಕೆ ಸೇರಿದ ಕಾನೂನು ಪದವೀಧರರಿಗೆ ತರಬೇತಿ ಭತ್ತೆಗೆ ಆಯ್ಕೆ ಮಾಡಲು ಆಫ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಷರತ್ತುಗಳು ಮತ್ತು ನಿಬಂಧನೆಗಳು. ರಾಯಚೂರು ಜಿಲ್ಲೆಯ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ತರಬೇತಿಯ ಅವಧಿಯಲ್ಲಿ ಮಾಹಿಯಾನ 4,000 ರೂಪಾಯಿಗಳ ತರಬೇತಿ ಭತ್ತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳ ವಾರ್ಷಿಕ ಕುಟುಂಬದ ಆದಾಯ ಪ್ರವರ್ಗ 1ಕ್ಕೆ 350,000 ರೂಪಾಯಿ ಹಾಗೂ ಪ್ರವರ್ಗ 2A, 3A, 3B ವರ್ಗಕ್ಕೆ 250,000 ರೂಪಾಯಿಗಳಿಗೆ ಮೀರಿರಬಾರದು. ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಹಿಂದೆ 2 ಕಾನೂನು ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ ಬಾರ್ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿರಬೇಕು. ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ಮತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ 38 ವಯೋಮಿತಿಯಲ್ಲಿರಬೇಕು. ನಿಗದಿತ ಅರ್ಜಿ ನಮೂನೆಯಲ್ಲಿ ಅವಶ್ಯಕ ದಾಖಲೆಗಳು ಹಾಗೂ 2 ಭಾವಚಿತ್ರಗಳೊಂದಿಗೆ ಅರ್ಜಿಯನ್ನು ಜುಲೈ 10 ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 2959996 ಅಥವಾ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಜಿಲ್ಲಾ ಆಡಳಿತ ಭವನ, 1ನೇ ಮಹಡಿ, B2 ಕೊಠಡಿ, ಎಗ್ಲಾಸ್ಪುರ್ ರಸ್ತೆ, ರಾಯಚೂರು ಇಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಹಿಂದುಳಿದ ವರ್ಗಗಳ

0: ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ವಸತಿಗಳ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಿಂದ 2026-27 ಸಾಲಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ನಿರ್ವಹಣೆಯಾಗುತ್ತಿರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ನಿಲಯಗಳಿಗೆ ಪ್ರವೇಶಕ್ಕಾಗಿ ಎಸ್ಎಚ್ಪಿ ತಂತ್ರಾಂಶದಡಿ ವಸತಿ ನಿಲಯದ ಪ್ರವೇಶಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ಹೊಸದಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಎಸ್ಎಸ್ಪಿಐಡಿ ಖಾತೆಯನ್ನು ಸೃಜನೆ ಮಾಡಿಕೊಳ್ಳಬೇಕು. ಎಸ್ಎಸ್ಪಿಐಡಿ ಖಾತೆಯನ್ನು ಸೃಜನೆ ಮಾಡಿಕೊಳ್ಳುವಾಗ ವಿದ್ಯಾರ್ಥಿಯು ಆಧಾರ್ ಕಾರ್ಡ್ ಅನ್ನು ಬಳಸಿಕೊಂಡು ಖಾತೆಯನ್ನು ಸೃಜನೆ ಮಾಡಿಕೊಳ್ಳುವಾಗ ವಿದ್ಯಾರ್ಥಿಯು ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು. ಎಸ್ಎಸ್ಪಿ ವಿದ್ಯಾರ್ಥಿಯು ಐಡಿ ಸಂಖ್ಯೆ ನವೀಕರಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಅಥವಾ ಪಾಲಕರ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ವಿದ್ಯಾರ್ಥಿಯ ಸಂಪೂರ್ಣ ವಿಳಾಸ ಹೊಂದಿರಬೇಕು. ಆರ್ಡಿ ಸಂಖ್ಯೆ ಹೊಂದಿರುವ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪ್ರತಿ, ಕಾಲೇಜಿನಿಂದ ಪಡೆದ ವ್ಯಾಸಂಗ ಪ್ರಮಾಣ ಪತ್ರ ಪ್ರತಿ, ಎಸ್ಎಸ್ಎಲ್ಸಿ ನೋಂದಣಿ ಸಂಖ್ಯೆ ಮತ್ತು ವಿಶ್ವವಿದ್ಯಾಲಯಗಳು ನೀಡುವ ನೋಂದಣಿ ಸಂಖ್ಯೆ ಹೊಂದಿರಬೇಕು. ಹಿಂದಿನ ಸಾಲಿನಲ್ಲಿ ತೇರ್ಗಡೆಯಾದ ಕೋರ್ಸ್ನ ಅಂಕಪಟ್ಟಿಯ ಪ್ರತಿ ಮತ್ತು ರಿಜಿಸ್ಟರ್ ಸಂಖ್ಯೆಯೊಂದಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಸತಿ ನಿಲಯ ಪ್ರವೇಶಕ್ಕಾಗಿ ವೆಬ್ಸೈಟ್ ವಿಳಾಸ https://shtps://shp.karnataka.gov.in ನಲ್ಲಿ ಸಂಪರ್ಕಿಸಿ ಅರ್ಜಿಯನ್ನು ಜೂನ್ 30 ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 29565603, ಮೊಬೈಲ್ ಸಂಖ್ಯೆ 8762178819 ಈ ಸಂಖ್ಯೆಗೆ ತಾಲೂಕು ಕಚೇರಿಯನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಾಯಚೂರು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ರುಕ್ಮಿಣಿ ಬಾಯಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ನ್ಯಾಯಮೂರ್ತಿ ಸಿದ್ದರಾಮಪ್ಪ ಕಲ್ಯಾಣ ರಾವ್ ವ್ಯಾಜ್ಯ ಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ತಕ್ಷಣ ಇತ್ಯರ್ಥಪಡಿಸುವ ಸಲುವಾಗಿ ರಾಯಚೂರು ನಗರ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ನ್ಯಾಯಾಲಯಗಳಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯಬೇಕೆಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಸಿದ್ದರಾಮಪ್ಪ ಕಲ್ಯಾಣ ರಾವ್ ಅವರು ತಿಳಿಸಿದ್ದಾರೆ. ಜೂನ್ 10 ಬುಧವಾರದಂದು ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜುಲೈ 11 ಶನಿವಾರ ಬೆಳಿಗ್ಗೆ 10 ಜಿಲ್ಲಾ ನ್ಯಾಯಾಲಯದಲ್ಲಿ ಹಾಗೂ ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕು ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ನ್ನು ನಿಗದಿಪಡಿಸಲಾಗಿದೆ. ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಲ್ಲದೆ ಮೋಟಾರ್ ವಾಹನ ಕಾಯ್ದೆ, ಕುಟುಂಬ ನ್ಯಾಯಾಲಯದ ಪ್ರಕರಣಗಳು ಮತ್ತು ಎಲ್ಲ ಬಗೆಯ ಪ್ರಕರಣಗಳನ್ನು ಲೋಕ್ ಅದಾಲತ್ ಮುಖಾಂತರ ಇತ್ಯರ್ಥಗೊಳಿಸಲಾಗುತ್ತಿದ್ದು ವಕೀಲರು ಕಕ್ಷಿದಾರರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ರಾಷ್ಟೀಯ ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಸಾರ್ವಜನಿಕರಿಗೆ ಇದೊಂದು ಸದಾವಕಾಶವಾಗಿದೆ ಎಂದರು. ಎಲ್ಲ ವಕೀಲರು ಕಕ್ಷಿದಾರರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ವ್ಯಾಜ್ಯ ಪೂರ್ವ ಎಲ್ಲ ಬಗೆಯ ಕೇಸುಗಳನ್ನು ಲೋಕ್ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ಯರ್ಥಪಡಿಸಿಕೊಳ್ಳುವಂತೆ ಹೇಳಿದರು.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು
0: ಸುಜಾತ,
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಬಾಲಕಾರ್ಮಿಕ ಪದ್ಧತಿ ಒಂದು ಅಪರಾಧ. ಮಕ್ಕಳಿಗೆ ಅವರ ಜನ್ಮಸಿದ್ಧ ಹಕ್ಕನ್ನು ನೀಡಿ ಅವರಿಗೆ ಓದು, ಬರಹ, ಬಟ್ಟೆ ಎಲ್ಲವೂ ಕೂಡ ದೊರಕುವುದು ಅವರ ಅಜನ್ಮಸಿದ್ಧ ಹಕ್ಕು.

ಕಳೆದುಕೊಂಡ ಬಾಲ್ಯ ಮತ್ತೆ ತಿರುಗಿ ಬರುವುದಿಲ್ಲ. ಮಕ್ಕಳಿಗೆ ಬಾಲಕಾರ್ಮಿಕ ಪದ್ಧತಿಯಿಂದ ಹೊರತನ್ನಿ ಶಿಕ್ಷಣವನ್ನು ನೀಡಿ ಅವರಿಗೆ ಉತ್ತಮ ಜೀವನವನ್ನು ನಡೆಸುವ ಹಕ್ಕನ್ನು ನಾವು ಖಂಡಿತವಾಗಲೂ ನೀಡಲೇಬೇಕು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:45.
1: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
1: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
2: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
3: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಧ್ವನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮಕ್ಕೆ ನಿಮ್ಮನ್ನು ಕರೆದೊಯ್ಯಲು ನಾನು ಶರಭೇಂದ್ರ ಸ್ವಾಮಿ ಮತ್ತೆ ಬಂದಿದ್ದೇನೆ. ಸ್ನೇಹಿತರೆ, ಕನ್ನಡದ ಅದ್ವಿತೀಯ ನಾಯಕ ನಟ ಡಾಕ್ಟರ್ ರಾಜ್ ಕುರಿತ ನೆನಪುಗಳ ಮೆಲುಕಿನಲ್ಲೇ ನಾವಿವತ್ತು ತೇಲಿಸಾಗೋಣ. ಡಾಕ್ಟರ್ ರಾಜ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟದ್ದೇ ತಡ. ಕನ್ನಡ ಚಿತ್ರರಂಗದ ಶುಕ್ರದಸೆ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಆರಂಭದಲ್ಲಿ ವರ್ಷಕ್ಕೆ 4-5 ಚಿತ್ರ ನಿರ್ಮಿಸ್ತಾ ಇದ್ದ ಹಾಗೂ ಸೀಮಿತ ಮಾರುಕಟ್ಟೆಯನ್ನು ಹೊಂದಿದಂಥ ಕನ್ನಡ ಚಿತ್ರರಂಗ ಡಾಕ್ಟರ್ ರಾಜ್ ಅಭಿನಯಿಸಲು ಪ್ರಾರಂಭಿಸಿದ ನಂತರ ಚಿತ್ರೋದ್ಯಮದ ಮಾರುಕಟ್ಟೆ ವಿಸ್ತಾರಗೊಂಡಿತು. ಅಷ್ಟೇ ಅಲ್ಲ, ಚಿತ್ರಗಳ ನಿರ್ಮಾಣದ ಸಂಖ್ಯೆ ಕೂಡ ಹೆಚ್ಚಾಯಿತು. ಬೇಡರ ಕಣ್ಣಪ್ಪ ಚಿತ್ರ ರಾಜ್ ಅಭಿನಯದ ಪ್ರಥಮ ಚಿತ್ರವೇ ಆದರೂ ಯಶಸ್ಸಿನ ಉತ್ತುಂಗ ತಲುಪಿತು. ಹೀಗಾಗಿ ರಾಜ್ಕುಮಾರ್ ಅವರಿಗೆ ಭಕ್ತಿ ಪ್ರಧಾನ ಚಿತ್ರಗಳಿಗೆ ಬಹಳಷ್ಟು ಬೇಡಿಕೆ ಬಂತು. ಸೋದರಿ ಚಿತ್ರದ ನಂತರ 6 ಪಟ್ಟಾಭಿನಿರ್ದೇಶನದ ಭಕ್ತ ವಿಜಯ ಚಿತ್ರದಲ್ಲಿ ನಟಿಸಿದರು ಡಾಕ್ಟರ್ ರಾಜ್. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರದು ಪಂಡರಪುರ ವಿಠಲನ ಭಕ್ತ ಸಂತೋಪನ ಪಾತ್ರ. ಮತ್ತೆ ಪಂಡರಿಬಾಯಿಯವರೇ ಚಿತ್ರದ ನಾಯಕಿ. ಈ ಚಿತ್ರಕ್ಕೆ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳ ಅರ್ಹತಾ ಪ್ರಶಸ್ತಿ ದೊರಕಿತು. ಹಾಗೆ ರಾಜ್ಕುಮಾರ್ ಮತ್ತು ಪಂಡರಿಬಾಯಿ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂತು. ನಂತರ ರಾಜ್ಕುಮಾರ್ ಅವರ ಮತ್ತೊಂದು ಭಕ್ತಿ ಪ್ರಧಾನ ಚಿತ್ರ ಹರಿಭಕ್ತ ನಿರ್ಮಾಣಗೊಂಡಿತು. ಈ ಚಿತ್ರದ ನಿರ್ದೇಶನದ ಹೊಣೆ ಹೊತ್ತವರು ಈ ಹಿಂದೆ ರಾಜ್ಕುಮಾರ್ ಅಭಿನಯದ ಸೋದರಿ ಚಿತ್ರ ನಿರ್ದೇಶಿಸಿದ್ದ ಟಿವಿ ಸಿಂಗ್ ಠಾಕೂರ್ ಅವರು. ಹರಿಭಕ್ತ ಪುಂಡರೀಕನಾಗಿ ರಾಜ್ಕುಮಾರ್ ಮನೋಜ್ಞ ಅಭಿನಯ ನೀಡಿದ್ದಾರೆ. ಸೋದರಿ ಚಿತ್ರದಲ್ಲಿ ಪದ್ಮನಾಭ ಶಾಸ್ತ್ರಿ ಅವರ ಜೊತೆಗೆ ಸಂಗೀತ ನೀಡಿದಂಥ ಜಿ.ಕೆ. ವೆಂಕಟೇಶ್ ಈ ಹರಿಭಕ್ತ ಚಿತ್ರದಲ್ಲಿ ಸ್ವತಂತ್ರವಾಗಿ ಸಂಗೀತ ನಿರ್ದೇಶನ ಮಾಡಿದರು.

ಬೇಡರ ಕಣ್ಣಪ್ಪ ಚಿತ್ರದ ನಂತರ ಹೆಚ್ಚು ಯಶಸ್ವಿಯಾದಂಥ ಚಿತ್ರ ರಾಜ್ಕುಮಾರ್ ಅಭಿನಯದ ಓಹಿಲೇಶ್ವರ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರದು ಶಿವಭಕ್ತನಾದಂಥ ಓಹಿಲನ ಪಾತ್ರ. ಸೋಮನಾಥ ಅನ್ನುವ ರಾಜ್ಕುಮಾರ ಬಡಜನರನ್ನು ಕಂಡು ಮರುಗಿ ತನ್ನ ಸುಖಭೋಗಗಳನ್ನು ಬಿಟ್ಟು ಕುಷ್ಠರೋಗಿಗಳ ಸೇವೆ ಮಾಡ್ತಾ ಓಹಿಲ ಅಂತ ಜನರ ಪ್ರೀತಿಗೆ ಪಾತ್ರನಾಗ್ತಾನೆ. ಆ ಓಹಿಲನ ಪ್ರೀತಿಗೆ ಪಾತ್ರಳಾಗಿದ್ದಂಥ ಗೌರಿ ಆಕಸ್ಮಿಕವಾಗಿ ಸತ್ತಾಗ ದೇವರಲ್ಲಿ ಬೇಡುವಂಥ ಈ ಹಾಡು ಬಹಳ ಜನಪ್ರಿಯವಾದದ್ದು. ಈ ಗೀತೆ ಜೊತೆಗೆ ಕನ್ನಡ ನಾಡಿನಲ್ಲಿ ಆಂಧ್ರದ ಘಂಟಸಾಲ ಕೂಡ ಮನೆ ಮಾತಾದರು.

ನಾಮ ಮಂತ್ರ ಒಂದೇ ಅಮರ ದೇವಿಗೆ

0: ಈ ದೇಹದಿಂದ ದೂರ ನಾದೇಕೆ ಆತ್ಮನೇ ಈ ಸಾವು ಜಾಯವೇ.
1: 1954ರಲ್ಲಿಯೇ ಅಂದರೆ ಈ ಓಹಿಲೇಶ್ವರ ಚಿತ್ರ ನಿರ್ಮಾಣಕ್ಕಿಂತ 2 ವರ್ಷ ಮೊದಲೇ ಕನ್ನಡ ಚಿತ್ರರಂಗಕ್ಕೆ ನಟಶೇಖರ ಚಿತ್ರದ ಮೂಲಕ ಪರಿಚಿತರಾಗಿದ್ದಂತಹ ಕಲ್ಯಾಣ ಕುಮಾರ್ ಅವರನ್ನ ಈ ಓಹಿಲೇಶ್ವರ ಚಿತ್ರಕ್ಕೆ ಕರೆತಂದರು ನಿರ್ದೇಶಕ ಟಿವಿ ಸಿಂಗ್ ಠಾಕೂರ್. ಹೀಗಾಗಿ ರಾಜ್ಕುಮಾರ್ ಹಾಗೂ ಕಲ್ಯಾಣ ಕುಮಾರ್ ಜೊತೆಯಾಗಿ ಅಭಿನಯಿಸಿದಂತಹ ಮೊದಲ ಚಿತ್ರ ಓಹಿಲೇಶ್ವರ. ಟಿವಿ ಸಿಂಗ್ ಠಾಕೂರ್ ಅವರು ಇನ್ನೊಂದು ಸಾಹಸ ಮಾಡಿದರು, ಅದೇನೆಂದರೆ ಅದಾಗಲೇ ಹಿಂದಿ ಚಿತ್ರರಂಗದಲ್ಲಿ ಖ್ಯಾತರಾಗಿದ್ದಂಥ ನಟಿ ಮೀನಾಕ್ಷಿ ಅವರನ್ನು ಕೂಡ ಈ ಚಿತ್ರಕ್ಕೆ ಕರೆತಂದರು. ಪಿ ಬಿ ಶ್ರೀನಿವಾಸ್ ರಾಜ್ಕುಮಾರ್ ಅವರಿಗಾಗಿ ಹಾಡಿದಂಥ ಮೊದಲ ಹಾಡು ಈ ಓಹಿಲೇಶ್ವರ ಚಿತ್ರದಲ್ಲಿದೆ. ಮತ್ತು ವಿಜಯ ನಾರಸಿಂಹ ಗೀತಕಾರರಾಗಿ ಈ ಚಿತ್ರದಿಂದ ಪರಿಚಿತರಾದರು. ಡಾಕ್ಟರ್ ರಾಜ್ಕುಮಾರ್ ಕೂಡ ತಮ್ಮ ಚಿತ್ರ ಜೀವನದ ಮೊದಲ ಗೀತೆಯನ್ನು ಹಾಡಿದ್ದು ಈ ಚಿತ್ರದಲ್ಲಿಯೇ. ಆ ಹಾಡು ಕೇಳೋಣ ಈಗ.

1952ರಲ್ಲಿ ಬಿಡುಗಡೆಯಾದ ರಾಜ್ಕುಮಾರ್ ಅಭಿನಯದ ಮೊದಲ ಸಾಮಾಜಿಕ ಚಿತ್ರ ರಾಯರ ಸೊಸೆ. ಸತತ 3 ವರ್ಷಗಳ ಕಾಲ ಭಕ್ತಿ ಪ್ರಧಾನ ಚಿತ್ರಗಳಲ್ಲೇ ಅಭಿನಯಿಸಿದ್ದಂತಹ ರಾಜ್ ಅಂತಹ ಭಕ್ತಿ ಪ್ರಧಾನ ಪಾತ್ರಗಳಿಗೆ ಬ್ರ್ಯಾಂಡ್ ಆಗೋದನ್ನ ತಪ್ಪಿಸಿತು ಈ ಚಿತ್ರ. ಆರ್ ರಾಮಮೂರ್ತಿ ನಿರ್ದೇಶಿಸಿದ ಈ ಚಿತ್ರದ ನಿರ್ಮಾಪಕಿ ಹಾಗೂ ನಾಯಕಿ ಪಂಡ್ರಿಬಾಯಿ ಅವರೇ. ಕಲ್ಯಾಣ್ ಕುಮಾರ್ ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ರು. ವರದಕ್ಷಿಣೆ ವಿರುದ್ಧ ಧ್ವನಿ ಎತ್ತಿ ಸರಳ ವಿವಾಹವನ್ನ ಪ್ರತಿಪಾದಿಸಿದ ಈ ಚಿತ್ರದಲ್ಲಿ ನರಸಿಂಹರಾಜು, ಬಾಲಕೃಷ್ಣ, ಮೈನಾವತಿ ಅಭಿನಯಿಸಿದ್ರು. ರಾಯರ ಸೊಸೆ ಚಿತ್ರದ ನಂತರ ಬಿಡುಗಡೆಯಾದ ರಾಜ್ಕುಮಾರ್ ಅಭಿನಯದ ಚಿತ್ರ ಸತಿ ನಳಾಯಿನಿ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರದ್ದು ನಳಾಯಿನಿಯ ಪತಿ ಕೌಶಿಕನ ಪಾತ್ರ. ನಳಾಯಿನಿಯಾಗಿ ಪಂಡ್ರಿಬಾಯಿ ಅಭಿನಯಿಸಿದ್ರು. TRS ಗೋಪು ಈ ಚಿತ್ರದ ನಿರ್ದೇಶಕರು. ಪತಿ ಕೌಶಿಕ ಕುಷ್ಠರೋಗದಿಂದ ಬಳಲ್ತಾ ಇದ್ರು. ಸತಿ ನಳಾಯಿನಿ ಪತಿ ಸೇವೆಯಲ್ಲೇ ತೊಡಗಿರ್ತಾಳೆ. ಒಬ್ಬ ಋಷಿ ಸೂರ್ಯ ಹುಟ್ಟೋದ್ರೊಳಗೆ ಶಿರಚ್ಛೇದನವಾಗಲಿ ಅಂತ ಕೌಶಿಕನಿಗೆ ಶಾಪ ನೀಡ್ತಾನೆ. ಆದರೆ ಸತಿ ನಳಾಯಿನಿ ತನ್ನ ಸತಿಶಕ್ತಿಯಿಂದ ಸೂರ್ಯನನ್ನೇ ಉದಯಿಸದಂತೆ ತಡೀತಾಳೆ. ಹೀಗೆ ಜಾನಪದ ಕಥೆಯೊಂದನ್ನು ಆಧರಿಸಿ ಸತಿ ನಳಾಯಿನಿ ಚಿತ್ರ ನಿರ್ಮಾಣಗೊಂಡಿತು. ಈಗ ನಾವು ಭೂಕೈಲಾಸ ಚಿತ್ರದ ಒಂದು ಹಾಡು ಕೇಳೋಣ. AP ಕೋಮಲ ಹಾಡಿದ್ದಾರೆ.

ಹಾ, ಈಗ ನೀವು ಕೇಳಿದ ಹಾಡು ಭೂ ಕೈಲಾಸ ಚಿತ್ರದ್ದು. ಭೂ ಕೈಲಾಸ ರಾಜ್ಕುಮಾರ್ ಅಭಿನಯದ ಮೊದಲ ಪೌರಾಣಿಕ ಚಿತ್ರ. 1958 ಬಿಡುಗಡೆಯಾದಂತಹ ಈ ಚಿತ್ರದಲ್ಲಿ

ರಾಜ್ಕುಮಾರ್ ರಾವಣನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಲ್ಯಾಣ್ ಕುಮಾರ್ ನಾರದ, ಅಶ್ವಥ್ ಶಿವನಾಗಿ, ಬಿ ಸರೋಜಾದೇವಿ ಪಾರ್ವತಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ತೆಲುಗಿನ ಎಸ್ ವಿ ರಂಗರಾವ್ ಮಾಯಾಸುರನಾಗಿ ನಟಿಸಿದ್ದಾರೆ. ಪೂರ ಸೀತಾರಾಮ ಶಾಸ್ತ್ರಿಗಳು ರಚಿಸಿದ ರಾಮನ ಅವತಾರ, ರಘುಕುಲ ಸೋಮನ ಅವತಾರ ಇಂದಿಗೂ ಕೂಡ ಜನಪ್ರಿಯವಾದಂಥ ಗೀತೆ. ಹಾಡಿದ್ದಾರೆ ಶೀರ್ಕಾಳಿ ಗೋವಿಂದರಾಜನ್.

ಕೆ ಶಂಕರ್ ನಿರ್ದೇಶಿಸಿದ ಈ ಭೂಕೈಲಾಸ ಚಿತ್ರ ಓಹಿಲೇಶ್ವರ ಚಿತ್ರದ ನಂತರ ಬಹು ಯಶಸ್ವಿ ಚಿತ್ರ. ರಾವಣನ ಪಾತ್ರಕ್ಕೆ ರಾಜ ಅಭಿನಯ ಅವಿಸ್ಮರಣೀಯವಾಗಿತ್ತು. ರಾವಣ ಶಿವನ ಆತ್ಮಲಿಂಗವನ್ನು ಪಡೆಯುವಂತಹ ಕಥೆಯುಳ್ಳ ಈ ಚಿತ್ರದಲ್ಲಿ ಶಿವಭಕ್ತ ಹಾಗೂ ಲಂಕೇಶ್ವರನಾದ ರಾವಣ ಶಿವನನ್ನು ಒಲಿಸಿಕೊಳ್ಳಲಿಕ್ಕೆ ತನ್ನ ಕರಳುಗಳನ್ನೇ ತಂತಿಗಳನ್ನಾಗಿಸಿ ನಾದವನ್ನು ಮೀಂಟಿ ನಾದಪ್ರಿಯ ಶಿವನನ್ನು ಒಲಿಸಿಕೊಳ್ಳುವ ಪ್ರಸಂಗ ಮತ್ತು ಶಿರವನ್ನು ಕತ್ತರಿಸಿಕೊಂಡು ಶಿವನ ಪಾದಕ್ಕೆ ಅರ್ಪಿಸಿ ಕಡಿದು ನೆಲಕ್ಕೆ ಉರುಳಿದ ಶಿರದಿಂದಲೇ ಶಿವ ಸ್ವೀಕರಿಸುವ ದೇವ ಅಂತ ಸ್ತುತಿಸುವ ಪರಿಕಲ್ಪನೆ ಭೀಭತ್ಸ ಅಂತ ಅನಿಸಿದ್ರು. ರಾಜ್ ರಾವಣೇಶ್ವರನಾಗಿ ನೀಡಿದಂಥ ಅಭಿನಯ ಪ್ರತಿ ಪ್ರೇಕ್ಷಕನಲ್ಲಿಯೂ ರೋಮಾಂಚನಗೊಳಿಸುವಂತಿತ್ತು. ಸ್ನೇಹಿತರೆ, ರಾಜ್ ನೆನಪು ಕಡಲಿನ ಅಲೆಯಂತೆ ನಿರಂತರ ತೇಲಿ ತೇಲಿ ಬರ್ತಾ ಇರ್ತದೆ. ಮತ್ತೆ ಅಂತಹ ಅಲೆಗಳನ್ನು ಹೊತ್ತು ಮುಂದಿನ ವಾರ ಬರ್ತೇನೆ. ನಮಸ್ಕಾರ.

0: ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮದಲ್ಲಿ ನೀವು ಪಾಲ್ಗೊಂಡಿರಿ. ನಿಮಗಾಗಿ ಈ ಸಂಭ್ರಮ ಹೊತ್ತು ತಂದವರು ಡಾಕ್ಟರ್ ಬಿಎಂ ಶರಭೀಂದ್ರ ಸ್ವಾಮಿ, ನೆರವಾದವರು ದೀಪ ಪಾವಂಜೆ.
1: ಹನಿ ಹನಿ ಇಬ್ಬನಿ ಬಾಚಿ ಕುಡಿಯ
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 10:12. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

ಅರುಣ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಮಹಾಪ್ರಚಂಡರು ಚಿತ್ರಕ್ಕೆಂದು ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಯಡಿಯೂರಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯನ್ನು ಹಾಡಿದವರು ವಾಣಿ ಜಯರಾಮ್. ಈ ಗೀತೆಯನ್ನು ವೀರ ಸಿಂಧೂರ ಲಕ್ಷ್ಮಣ ಚಿತ್ರದಿಂದ ಆರಿಸಲಾಗಿತ್ತು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ

ನಾಗಪೂಜಾ ಚಿತ್ರಕ್ಕೆಂದು ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರ ರಚನೆ ಕೇಳಿದಿರಿ. ರಾಗ ಸಂಯೋಜನೆ ಟಿಜಿ ಲಿಂಗಪ್ಪ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30.
1: ಹದಿನಾಲ್ಕರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
2: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
1: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
2: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
1: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
2: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
4: 8700014242.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 10:32. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯಲಿದೆ.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಬೆಳ್ಳಿಮೋಡ ಚಿತ್ರದ್ದು ಈ ಗೀತೆ. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

0: ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಯಾವ ಹೂವು ಯಾರ ಮುಡಿಗೂ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ದೀಪ ಚಿತ್ರದ ಗೀತೆ ಕೇಳಿದಿರಿ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿತ್ತು, ಬೇಲೂರ ಶಿಲೆಯ. ಈ ಗೀತೆಯನ್ನು ಹೆಂಡತಿ ಬೇಕು ಹೆಂಡತಿ ಚಿತ್ರದಿಂದ ಆರಿಸಲಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ. ಸಮಯ ಒಲಿದು ಬಿಟ್ಟರೆ ಸಾವಿರ ಸಾವಿರ ಗೀತೆಗಳನ್ನು ಕೇಳ್ತಾ ಹೋಗಬಹುದು, ಆದರೆ ಈಗ ಸಮಯ ಆಗಿದೆ 10:51. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಆಲೆಮನೆ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11 ಗಂಟೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಎಲ್ಲಾ ಜೀವಿಗಳ ಜೀವವೇ ಜಲ,
4: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
5: ನೀರಿನ ಬಳಕೆ ಹಿತವಾಗಿರಲಿ,
6: ಕೊರತೆಯಾಗದಂತೆ ಗಮನವಿರಲಿ.
7: ಹನಿ ಹನಿಗೂಡ್ದ್ರೆ ಹಳ್ಳ,
8: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
4: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
3: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
6: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
8: ನೀರು ಬರಿದಾದಷ್ಟು ಆತಂಕ,
4: ಕಲುಷಿತವಾದಷ್ಟು ಕಳಂಕ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.
1: ಸ್ಲೋವಾಕಿಯ ರಾಷ್ಟ್ರಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಚಿಲ್ಲರೆ ಇಂಧನ ಮಳಿಗೆಗಳಲ್ಲಿ ಮೋಟಾರ್ ಸ್ಪಿರಿಟ್, ಪೆಟ್ರೋಲ್ ಮತ್ತು ಹೈಸ್ಪೀಡ್ ಡೀಸೆಲ್ ಮಾರಾಟದ ಮೇಲೆ ಭಾರತ ನಿರ್ಬಂಧಗಳನ್ನು ವಿಧಿಸಿದ್ದು ಬೃಹತ್ ಖರೀದಿಗಳನ್ನು ಸೀಮಿತಗೊಳಿಸಿದೆ. ಸಬ್ಸಿಡಿ ಅಥವಾ ಚಿಲ್ಲರೆ ಬೆಲೆಯ ಇಂಧನದ ಪರ್ಯಾಯವನ್ನು ತಡೆಯುವ ಗುರಿಯನ್ನು ಹೊಂದಿರುವಂತಹ ಈ ನಿರ್ದೇಶನ ಪ್ರತ್ಯೇಕ ಆದೇಶದ ಮೂಲಕ ಹಿಂತೆಗೆದುಕೊಳ್ಳುವ ಹೊರತು ಅಥವಾ ಮಾರ್ಪಡಿಸದ ಹೊರತು 90 ದಿನಗಳವರೆಗೆ ಆರಂಭಿಕ ಅವಧಿಗೆ ಜಾರಿಯಲ್ಲಿರಲಿದೆ. ಇರಾನ್ ಜೊತೆಗಿನ ಪ್ರಸ್ತಾವಿತ ಒಪ್ಪಂದ ಅಂತಿಮಗೊಂಡರೆ ಜಾಗತಿಕ ತೈಲ ಬೆಲೆಗಳಲ್ಲಿ ತೀವ್ರ ಕುಸಿತ ಉಂಟಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಿನ ಸ್ಥಿರತೆ ಮತ್ತು ಪ್ರಮುಖ ಹಡಗು ಮಾರ್ಗಗಳನ್ನು ಪುನಃ ತೆರೆಯುವುದರಿಂದ ಇಂಧನ ಮಾರುಕಟ್ಟೆಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಜನಪರ ನಾಯಕರಾಗಿ ಗುರುತಿಸಿಕೊಂಡಿದ್ದ ಆರ್ಜಿ ವೆಂಕಟಾಚಲಯ್ಯ ಅವರು ದೊಡ್ಡಬಳ್ಳಾಪುರ ಭಾಗದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದರು ಎಂದು ಅವರನ್ನು ಸ್ಮರಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಾಳೆ ಬೆಳಗ್ಗೆ 10:30 ಯುಜಿಸಿಇಟಿ ಮತ್ತು ಕಾಮೆಡ್ಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿ ಮತ್ತು ಸೀಟ್ ಆಯ್ಕೆ ಪ್ರಕ್ರಿಯೆ ಕುರಿತು ತಜ್ಞರಿಂದ ಉಚಿತ ಮಾರ್ಗದರ್ಶನ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್ 1,000 ಅಂಕಗಳ ಏರಿಕೆಯನ್ನು ಕಂಡು 74,834 ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ ಸುಮಾರು 300 ಅಂಕಗಳಷ್ಟು ಏರಿಕೆಯನ್ನು ಕಂಡು 23,455 ವಹಿವಾಟು ನಡೆಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಅಂಸಕರಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಕಣಕ್ಕೆ ಇಳಿಯುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಮಯ ಆಗಿದೆ 11:04. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳಿ ಚಂದದ ಸೂಪರ್ ಹಿಟ್ ಹಾಡುಗಳು.

ನಾಲ್ಕು ಹಾಡುಗಳನ್ನ ನೀವು ಕೇಳ್ಕೊಂಡು ಬಂದ್ರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀವು ಕೇಳಿದ್ರಿ ಟಾಮ್ ಅಂಡ್ ಜೆರ್ರಿ ಚಿತ್ರದ ಹಾಡನ್ನ ಕೇಳಿದ್ರಿ. ಸಿದ್ದಶ್ರೀರಾಮ್ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತ ಮ್ಯಾಥ್ಯೂ ಮಾನು ಅವರದ್ದು. ಅದಕ್ಕಿಂತ ಮೊದಲು ಕೇಳಿದ್ದು ಯುವರತ್ನ. ಈಗಾಗಲೇ ಒಬ್ಬರು ಮೆಸೇಜ್ ಹಾಕಿದರೆ ನಮ್ಮ ಅಪ್ಪು ಅವ್ರ ಹಾಡನ್ನು ಹಾಕಿದ್ರಿ ಈ ಹಾಡು ಕೇಳಿ ಖುಷಿ ಆಯಿತು ಅಂತ ಹೇಳಿ. ಯುವರತ್ನ ಚಿತ್ರದ ಗೀತೆ ಅರಮಾನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ಗೌಸ್ಪೀರ್ ಅವರ ಸಾಹಿತ್ಯ, SS ತಮನ್ ಅವರ ಸಂಗೀತ ಸಂಯೋಜನೆ ಇತ್ತು. ಆಮೇಲೆ ಈಗ ತಾನೇ ಕೇಳಿದ್ರಿ ಅಂಬಿ ನಿಂಗೆ ವಯಸ್ಸಾಯಿತು ಚಿತ್ರದ ಹಾಡು ಗುಮ್ಮನೇನಿ ವಿಜಯ್ ಬಾಬು ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇದ್ದಂಥ ಹಾಡು. ಇದರ ಜೊತೆಗೆ ಕೇಳಿದ್ದು shreekrishna@gmail.com ಚಿತ್ರದ ಗೀತೆ ಅನುರಾಧಾ ಭಟ್ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಇನ್ನೊಂದು ಕೊನೆಯ ಹಾಡನ್ನು ಕೇಳ್ಕೊಂಡು ಬನ್ನಿ. ಈ ಹಾಡು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಈ ಹಾಡನ್ನು ಹಾಡಿರೋದು ವಿಜಯಪ್ರಕಾಶ್ ಅವರು. ಅಧ್ಯಕ್ಷ ಚಿತ್ರದ ಅಯೋಗ್ಯ ಚಿತ್ರದ ಹಾಡಿದು ವಿಜಯಪ್ರಕಾಶ್, ಪಲಕ್ ಮುಚ್ಚಲ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯ ಇದೆ. ಅರ್ಜುನ್ ಜನ್ಯ ಸಂಗೀತವನ್ನು ನೀಡಿದ್ದಾರೆ.

0: ಕೋಆರ್ಡಿನೇಟ್ ಆಗಿ ನಿಮಗೆ ಫುಲ್ ಮಾರ್ಕ್ಸ್ ಬರ್ತದೆ. ಇದನ್ನ ಯಾವ ರೀತಿ ನಾವು ಟ್ರೈನ್ ಮಾಡಬೇಕು ಅಂತಂತೇಳಿ ಪ್ರತಿಯೊಂದು ವಿದ್ಯಾರ್ಥಿಗೆ ಮತ್ತು ಹಿಂದಿನ ವಿದ್ಯಾರ್ಥಿಗಳು.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:30.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242.
4: ಎಲ್ಲಾ ಜೀವಿಗಳ ಜೀವವೇ ಜಲ.
5: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
6: ನೀರಿನ ಬಳಕೆ ಹಿತವಾಗಿರಲಿ,
7: ಕೊರತೆಯಾಗದಂತೆ ಗಮನವಿರಲಿ.
8: ಹನಿ ಹನಿಗೂಡಿದ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
5: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 11:32. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ.
9: ನಿಮ್ಮ ಸುರಕ್ಷತೆ ಖಚಿತ, ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:51 ಸಮಯವಾಗಿದೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ. ಸಾಕಷ್ಟು ಜನರ ಸಂದೇಶಗಳು ಕೂಡ ಬಂದಿದೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 11:30 ನಂತರದ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ, ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಕುರಿತು ಈ ದಿನ ಮಾತು ಮಾಹಿತಿ ಎಲ್ಲವೂ ಕೂಡ ಸಾಗತ್ತೆ. ಈ ದಿನ ಜೂನ್ ತಿಂಗಳ 12ನೇ ತಾರೀಕು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರುವಂತಹ ನಟರಿಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಂತ ಯಾರಿಗೆ ಹ್ಯಾಪಿ ಬರ್ತ್ಡೇ ಹೇಳೋದು? ನಾವಿವತ್ತು ಜೂನ್ ತಿಂಗಳ 12ನೇ ತಾರೀಕು ಯಾರ್ದು ಹ್ಯಾಪಿ ಬರ್ತ್ಡೇ ಅಂತ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಆದರೂ ಕೂಡ ಒಂದು ಚಂದದ ಹಾಡನ್ನ ಕೇಳಿದ್ರೆ ಇನ್ನೂ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಈ ಹಾಡನ್ನ ಕೇಳ್ಕೊಂಡು ಬನ್ನಿ.

ಒಲವೇ ಒಲವೇ ಅನ್ನುವ ಈ ಹಾಡು ಲವ್ ಬರ್ಡ್ಸ್ ಚಿತ್ರದ ಗೀತೆ. ನಿಶಾನ್ ರಾಜ್ ಮತ್ತೆ ಐಶ್ವರ್ಯ ರಂಗರಾಜನ್ ಅವರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ರಚನೆ ಇದು. ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಹನ್ನೊಂದು ಗಂಟೆ 35:35 ಸಮಯ. ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಬಹಳಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬಹುದು, ಆದರೂ ಕೂಡ ಮತ್ತೊಮ್ಮೆ ಮೆಲುಕು ಹಾಕ್ತಾ ಹೋಗೋಣ. ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಎನ್ ಸುನಿಲ್ ಕುಮಾರ್ ಅವರನ್ನು ಕುರಿತಾಗಿ ಒಂದಿಷ್ಟು ಮಾತಾಡ್ತಾ ಸಾಗೋಣ. ಸುನಿಲ್ ಕುಮಾರ್ ಅಂದರೆ ಯಾರು ಅಂತ ನಿಮಗೆ ಗೊತ್ತಿರಬಹುದು. ಎಸ್ ಡಾರ್ಲಿಂಗ್ ಕೃಷ್ಣ ಅವರು ನಿರ್ದೇಶನದಲ್ಲಿ ಕೂಡ ಹೆಸರನ್ನು ಮಾಡಿದ್ದಾರೆ, ಸಿನಿಮಾಗಳ ನಿರ್ಮಾಣ ಮಾಡಿದ್ದಾರೆ. ಲವ್ ಮಾಕ್ಟೇಲ್ ಹಾಗೆ ಅದು ಸೀರೀಸ್ ಕೂಡ ಬಂತು, 1, 2, 3 ಅಂತ ಹೇಳಿ. ಅದರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಕನ್ನಡ ಚಿತ್ರರಂಗದ ಜೊತೆಗೆ ಒಂದು ವಿಶೇಷವಾದ ನಂಟನ್ನು ಹೊಂದಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅಥವಾ ಸುನಿಲ್ ಕುಮಾರ್ ಅವರ ಸಿನಿಮಾಗಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಿಜವಾದ ಒಂದು ಕಥಾ ಹಂದರ ಇರುತ್ತೆ ಸಿನಿಮಾದಲ್ಲಿ. ದೈನಂದಿನ ಜೀವನ, ಅದು ಕಾಲೇಜು, ಪ್ರೀತಿ, ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಇವರು ಸಿನಿಮಾಗಳಲ್ಲಿ ತರೋದ್ರಿಂದ ನೋಡುವವರ ಜೊತೆಗೆ ಒಂದು ವಿಶೇಷವಾದಂತಹ ಸಂಬಂಧ, ಎಮೋಷ್ನಲ್ ಸನ್ನಿವೇಶಗಳನ್ನು ಕೂಡ ತಮ್ಮ ಸಿನಿಮಾಗಳಲ್ಲಿ ಕಟ್ಕೊಡ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು. ಡಾರ್ಲಿಂಗ್ ಕೃಷ್ಣ ಅವರ ಜನ್ಮದಿನ, ಈಗಾಗಲೇ ನಾವು ಅವರಿಗೆ ಶುಭಾಶಯವನ್ನು ಹೇಳಿದ್ದೇವೆ. ಒಂದು ಹಾಡನ್ನು ಕೇಳಿಕೊಂಡು ಮತ್ತೆ ನಮ್ಮ ಈ ಮಾತುಕತೆಯನ್ನು ಮುಂದುವರಿಸೋಣ.

ದಿಲ್ ಪಸಂದ್ ಚಿತ್ರದ ಹಾಡು ನೀವು ಕೇಳಿದ್ದು. ವಿಜಯಪ್ರಕಾಶ್ ಮತ್ತೆ ಅನುರಾಧ ಭಟ್ ಅವರು ದನಿಯಾಗಿದ್ರು, ಕವಿರಾಜ್ ಅವರ ರಚನೆಯಾಗಿತ್ತು, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಡಾರ್ಲಿಂಗ್ ಕೃಷ್ಣ ಅಂದ್ರೆ ಸುನಿಲ್ ಕುಮಾರ್ ಅವರಿಗೆ ಡಾರ್ಲಿಂಗ್ ಅಂತ ಕರೀತಾ ಇದ್ದಿದ್ದು ಯಾಕೆ? ಇವರು ಮೊದಲು ಸೂರಿ ಅಂದರೆ ದುನಿಯಾ ಫಿಲ್ಮ್ ಮಾಡಿದ್ರಲ್ಲ, ಸೂರಿ ಅವರ ಜೊತೆಗೆ ಕೂಡ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ಕೃಷ್ಣ ರುಕ್ಮಿಣಿ ಎನ್ನುವಂಥ ಒಂದು ಸೀರಿಯಲ್ನಲ್ಲಿ ಕೂಡ ಕೃಷ್ಣನ ಪಾತ್ರವನ್ನು ಮಾಡ್ತಾಯಿದ್ರು. ಕೃಷ್ಣ ರುಕ್ಮಿಣಿ ಎನ್ನುವ ಸೀರಿಯಲಲ್ಲಿ ಇವರು ಆ್ಯಕ್ಟ್ ಮಾಡೋದನ್ನು ನೋಡ್ತಾ ನೋಡ್ತಾ ಜನ ಇವರನ್ನು ಡಾರ್ಲಿಂಗ್ ಕೃಷ್ಣ ಅಂತಲೇ ಕರೆಯೋದಕ್ಕೆ ಶುರು ಮಾಡಿದ್ರಂತೆ. ಹಾಗಾಗಿ ಇವರು ಸುನಿಲ್ ಕುಮಾರ್ ಅಂತ ಗುರುತಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಡಾರ್ಲಿಂಗ್ ಕೃಷ್ಣ ಅಂತಲೇ ಕರೆಸ್ಕೊಳ್ತಾರೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಹಾಡು ಕೇಳಿದ್ದು ಪೂಜಾ ಭಟ್ ಮತ್ತೆ ಪೃಥ್ವಿ ಭಟ್ ಅವರು ಧ್ವನಿಯಾಗಿದ್ರು. ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಜೂನ್ ತಿಂಗಳ 12ನೇ ತಾರೀಕು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರುವಂತಹ ಡಾರ್ಲಿಂಗ್ ಕೃಷ್ಣ ಅಂದ್ರೆ ಸುನಿಲ್ ಕುಮಾರ್ ಅವರು ನಮ್ಮ

ಇಂದಿನ ತಾರೀಖು 1985 ಜೂನ್ 12 ಮೈಸೂರಿನಲ್ಲಿ ಹುಟ್ಟಿದ್ದು. ಸುನೀಲ್ ಕುಮಾರ್ ಅನ್ನೋದು ಮೂಲ ಹೆಸರು. ಕೃಷ್ಣ ರುಕ್ಮಿಣಿ ಎನ್ನುವ ಒಂದು ಧಾರಾವಾಹಿಯಿಂದ ಬಂದು ಕೃಷ್ಣ ಅಂತ ಹೇಳಿ ಆಮೇಲೆ ಡಾರ್ಲಿಂಗ್ ಕೃಷ್ಣ ಅಂತಲೇ ಹೆಸರಾದರು. ದುನಿಯಾ ಸೂರಿ ಅವರ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ ಸುನೀಲ್ ಕುಮಾರ್ ಡಾರ್ಲಿಂಗ್ ಕೃಷ್ಣ ಅವರು ಮದರಂಗಿ ಸಿನಿಮಾದ ಮೂಲಕ ನಾಯಕ ನಟನಾಗಿ ಒಂದು ಸಿನಿಮಾ ಕ್ಷೇತ್ರಕ್ಕೆ ಹೆಜ್ಜೆಯನ್ನು ಇಡ್ತಾರೆ. ಮತ್ತು ಲವ್ ಮಾಕ್ಟೇಲ್ ಅನ್ನುವ ಸಿನಿಮಾದಲ್ಲಿ ಇವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಇದು ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು ಕೃಷ್ಣ ಅವರಿಗೆ. ಲವ್ ಮಾಕ್ಟೇಲ್ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಪ್ರೀತಿ ಸ್ನೇಹ ಮತ್ತು ಬದುಕಿನ ಒಂದು ಪ್ರಯಾಣವನ್ನು ತೆಗೆದಿಟ್ಟಂಥ ಈ ಸಿನಿಮಾ ಅವರಿಗೆ ಫೈನಾನ್ಷಿಯಲ್ ಆಗಿ ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದಂಥ ಸಿನಿಮಾ ಅವರ ಬದುಕಿನಲ್ಲಿ. ಅದಾದಮೇಲೆ ಇವರು ಅವರ ಪತ್ನಿ ನಟಿಯಾಗಿರುವಂಥ ಮಿಲನ ನಾಗರಾಜ್ ಅವರ ಜೊತೆಗೆ ಸೇರಿ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸ್ಕೊಳ್ತಾರೆ. ಇವರ ಸಿನಿಮಾಗಳ ವಿಶೇಷತೆ ಈಗಾಗಲೇ ಹೇಳಿದ ಹಾಗೆ ನೈಜ ಕಥಾಹಂದ್ರ, ಅಂದರೆ ಅದರಲ್ಲಿ ಕಾಲೇಜು ದಿನಗಳು, ಪ್ರೀತಿ ಮತ್ತು ಒಂದು ರೀತಿ ಕನೆಕ್ಟ್ ಆಗುವಂಥ ಸನ್ನಿವೇಶಗಳು, ಒಳ್ಳೆಯ ಸಂಗೀತ, ಸಾಹಿತ್ಯ ಇವೆಲ್ಲವನ್ನು ಸೇರಿಸಿ ಸಿನಿಮಾ ಮಾಡಿದಾಗ ಅದರ ಜೊತೆಗೆ ಹಾಸ್ಯ ಮತ್ತು ಗಂಭೀರತೆಯನ್ನು ಒಂದು ರೀತಿ ಬ್ಯಾಲೆನ್ಸ್ ಮಾಡುವಂಥದ್ದು, ಬೇರೆ ಬೇರೆ ವಿಷಯಗಳನ್ನು ಸೇರಿಸ್ಕೊಂಡು ಒಂದು ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೊಡುವಂಥ ಇವರ ತಂತ್ರಗಾರಿಕೆ ಜನಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಇವರು ತಮ್ಮದೇ ಒಂದು ಬ್ಯಾನರ್ನಲ್ಲಿ ಸಿನಿಮಾಗಳನ್ನು ನಿರ್ಮಾಣ ಮಾಡುವುದರ ಕಡೆಗೆ ಕೂಡ ಗಮನ ಹರಿಸಿ ಅದರಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಈ ಒಂದು ಏನು ಡಾರ್ಲಿಂಗ್ ಕೃಷ್ಣ ಮತ್ತು ಅವರ ಪತ್ನಿ ಮಿಲನ ನಾಗರಾಜ್ ಅವರು. ಲವ್ ಮಾಕ್ಟೇಲ್ 2 ಚಿತ್ರದ ಹಾಡು, ವಿಜಯ್ ಪ್ರಕಾಶ್, ರಕ್ಷಿತಾ ಸುರೇಶ್ ಅವರ ಧ್ವನಿಗಳು, ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯ, ನಕುಲ ಭಯಂಕರ್ ಅವರ ಸಂಗೀತ ಸಂಯೋಜನೆ.

ಲವ್ ಮಾಕ್ಟೇಲ್ ಅನ್ನೋದು ಡಾರ್ಲಿಂಗ್ ಕೃಷ್ಣ ಅವರ ಕರಿಯರ್ನಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಅನ್ನುವಂಥ ಪದಗಳು ಅಂತಲೇ ಹೇಳಬಹುದು. ನಟನೆಯ ಜೊತೆಗೆ ನಿರ್ದೇಶನ ಮಾಡಿದಂಥ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಒಂದು ಅಷ್ಟು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿತು. ಅದಾದಮೇಲೆ ಕೌಸಲ್ಯ ಸುಪ್ರಜಾ ರಾಮ, ಇದು ಕೂಡ ಒಂದು ಕೌಟುಂಬಿಕ ಸಿನಿಮಾ. ಅವರ ಆ್ಯಕ್ಟಿಂಗ್ ತುಂಬ ಜನಕ್ಕೆ ಇಷ್ಟ ಆಯಿತು. ಒಂದು ರೀತಿಯಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವಿನ ವ್ಯತ್ಯಾಸ, ಹಾಗೆ ಕೌಟುಂಬಿಕ ಮೌಲ್ಯಗಳು, ಅದರಲ್ಲೂ ವಿಶೇಷವಾಗಿ ತಾಯಿಯ ಪ್ರೀತಿಯನ್ನು ಬಿಂಬಿಸುವಂಥ ಸಿನಿಮಾ, ಇದು ಕೂಡ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು. ಇನ್ನು ಲಕ್ಕಿ ಮ್ಯಾನ್ ಅಂತಲೇ ಹೇಳಬಹುದು ಡಾರ್ಲಿಂಗ್ ಕೃಷ್ಣ ಸುನಿಲ್ ಕುಮಾರ್ ಅವರನ್ನು. ನಮ್ಮ ಸರ್ವಜ್ಞ ಕವಿ ಹೇಳೋ ಹಾಗೆ, ವೆಚ್ಚಕ್ಕೆ ಹೊನ್ನು, ಇಚ್ಛೆನರಿತು ನಡೆಯುವ ಸತಿ, ಮುದ್ದಾದ ಮಗಳು, ಇಷ್ಟದ ಕೆಲಸ, ಇದೆಲ್ಲ ಇರಬೇಕಾದ್ರೆ ಲಕ್ಕಿ ಮ್ಯಾನ್ ಅಂತ ಹೇಳಬಹುದು. ಲಕ್ಕಿ ಮ್ಯಾನ್ ಅನ್ನುವಂಥ ಸಿನಿಮಾದಲ್ಲಿ ಕೂಡ ಕೃಷ್ಣ ಅವರು ನಾಯಕ ನಟನಾಗಿ ಅಭಿನಯಿಸಿದರು. ಹಾಗೆಯೇ ಮದರಂಗಿ ಸಿನಿಮಾದಲ್ಲಿ ಕೂಡ ಅವರ ಅಭಿನಯ ಜನರಿಗೆ ಇಷ್ಟ ಆಗಿತ್ತು. ಸಾಕಷ್ಟು ಯಶಸ್ವಿ ಸಿನಿಮಾಗಳನ್ನು ಕೊಟ್ಟಂಥ ಡಾರ್ಲಿಂಗ್ ಕೃಷ್ಣ ಅವರು ಮೈಸೂರು ಜಿಲ್ಲೆಯವರು, MBA ಓದಿದ್ದಾರೆ. ಹಾಗೆಯೇ ಸಿನಿಮಾ ಕ್ಷೇತ್ರದಲ್ಲಿ ಇವರು ಬರ್ತಾರೆ, ಆದರೆ ಇವರ ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿ. ಹೀಗೆ ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾ ಪ್ರಯಾಣ ಮುಂದುವರಿತಾ ಇದೆ. ಪ್ರೀತಿಸಿ ಮಿಲನ ಅವರನ್ನು ಮದುವೆ ಆದರು, ಮಗಳು ಪರಿ ಕೂಡ ಇದ್ದಾಳೆ. ಹೀಗಾಗಿ ಲಕ್ಕಿ ಮ್ಯಾನ್ ಅಂತಲೇ ನಾವು ಹೇಳಬಹುದು. ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ಅವರ ಯಶಸ್ಸಿನ ಈ ಪ್ರಯಾಣ ಹೇಗೆ ಮುಂದುವರಲಿ ಎನ್ನೋದು ನಮ್ಮೆಲ್ಲರ ಹಾರೈಕೆ ಅಂತ ಈ ಒಂದು ಹಾಡಿನ ಜೊತೆಗೆ ಶುಗರ್ ಫ್ಯಾಕ್ಟರಿ ಚಿತ್ರದ ಗೀತೆಯನ್ನು ಕೇಳಿ ನಮ್ಮ ಕಲಾಭಾರತಿ ಕಾರ್ಯಕ್ರಮವನ್ನು ಸರಿಯಾಗಿ 12 ಗಂಟೆಗೆ ನಾವು ಮುಕ್ತಾಯ ಮಾಡೋಣ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 12 ಗಂಟೆ. ಈಗ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡಾ 99% ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024 ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ, ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ. ಆದ್ದರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳೊಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ ಕಣ್ಣುಗಳಿಗೆ ಮನಸ್ಸುಗಳಿಗೆ ನಾನು ಸೆರೆಬಾಗಿ ವಂದಿಸ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21 ಬೆಳಗ್ಗೆ 7 ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೈರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19 ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27,19,00,000 ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1,750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ

0: ಆತ್ಮೀಯ ಗೆಳತಿಯರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ.
1: ನಿರ್ಮಲಾ ರೀ, ನಿರ್ಮಲಾ ಇದೀರೇನ್ರಿ?
2: ಯಾರು? ಓ ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ ಕುತ್ಕೊಳ್ಳಿ.
3: ಓ, ಎಲ್ಲಿಗೋ ರೆಡಿ ಆಗ್ತಾ ಇದೆಯಲ್ಲ ನಿರ್ಮಲಾ.
2: ಏ ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ, ಗೊತ್ತಲ್ವಾ ನಿಮ್ಗೆ?
1: ಗೊತ್ತಮ್ಮ, ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದೀವಿ.
2: ಅಯ್ಯೋ, ನೀವು ಬಂದಿದ್ದೇನೋ ಖುಷಿ ಆಯ್ತು ಕಣ್ರೆ, ಅದು ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗೋ ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು, ಅವತ್ತು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ?
3: ಏನು ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳ್ಳಮ್ಮ ಪರವಾಗಿಲ್ಲ.
2: ಇಲ್ಲಪ್ಪ, ನಂಗೆ ಒಂದಿನ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀವು ಬಂದು ನೋಡಿ, ಗೊತ್ತಾಗುತ್ತೆ.
1: ನಮ್ಗೆ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಆರಾಮಾಗೇ ಇದೀವಲ್ಲ.
2: ರೀ, ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು?
3: ಅಯ್ಯೋ, ಇವಳು ತುಂಬಾ ಆಕ್ಟಿವ್ ಕಣಮ್ಮ, ಯೋಗ ಮಾಡ್ಕೊಂಡು ಮನೆ ಕೆಲಸನು ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ.
4: ನಿರ್ಮಲಾ ರೀ, ನಿರ್ಮಲಾ.
2: ಓ ರೇಣುಕಾ, ಬಂದೆ ಬಿಟ್ರೇನ್ರಿ? ಓ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಕಣ್ರೆ.
4: ಇಲ್ಲ ರೀ, ಇನ್ನು ಟೈಮ್ ಆಗಿಲ್ಲ. ಮೇಡಮ್ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಓ ಏನು, ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ?
1: ಸುಮ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು, ನೀವ್ ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ.
4: ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ಬೇಕು. ನೀವು ಬನ್ನಿ, ಹೇಗಿದ್ರು ನಮ್ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನ ನೋಡ್ಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ, ಬನ್ನಿ.
3: ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ, ನಡಿಯಮ್ಮ ನಾವು ಬರ್ತೀವಿ.
1: ಸರಿ ನಡಿಯಮ್ಮ, ಹೋಗೋಣ. ಲತಾ
5: ನಮಸ್ತೆ. ಮೇಡಮ್
6: ನಮಸ್ತೆ. ಮೇಡಮ್
7: ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ, ಬನ್ನಿ ಒಳಗಡೆ ಎಲ್ರು. ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ರೇಣುಕಾ, ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ರಾ?
2: ಇಲ್ಲ ಮೇಡಮ್, ಇವರು ಎಲ್ಲ ನನ್ನ ಫ್ರೆಂಡ್ಸ್. ಇವ್ರಿಗೆ ಏನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್, ಅದಕ್ಕೆ ಮನೆ ಕೆಲಸ ವಾಕ್ ಅಷ್ಟೇ ಸಾಕು ಅಂದ್ರು. ನಾನು ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಅಂತ ಕರ್ಕೊಂಡು ಬಂದೆ ಮೇಡಮ್ ಕ್ಲಾಸಿಗೆ.
7: ಯಾಕೆ, ಯೋಗಾಭ್ಯಾಸನು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ.
3: ನಾವು ಆರೋಗ್ಯವಾಗೇ ಇದ್ದೀವಲ್ಲ ಮೇಡಮ್.
7: ಹಾಗಾದ್ರೆ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂತಂದ್ರೆ ಏನು?
1: ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅನ್ಕೊಂಡಿದೀವಿ ಮೇಡಮ್.
7: ಬರೀ ಶರೀರವನ್ನ ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ಆರೋಗ್ಯ ಅಂತಂದ್ರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರ್ಬೇಕು. ಅಂಥವ್ರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನಮ್ಮವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು ಹೇಳ್ತಾರೆ, ಆ ಹಾಡನ್ನ ಕೇಳಿ ನಂತರ ಮಾತನ್ನ ಮುಂದುವರ್ಸೋಣ ಆಯ್ತಾ?
8: ಸರಿ ಮೇಡಮ್.

0: ಈ ಯೋಗ ಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
1: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನ ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದ್ರೆ ಕೇವಲ ಅಂಗ ಸಾಧನೆ ಇಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಈಗ ಇನ್ನು ಯೋಗದ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಯೋಗದಲ್ಲಿ ನಾಲ್ಕು ಮಾರ್ಗಗಳಿವೆ. ಅವುಗಳು ಅಂತಂದ್ರೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನ ನಿಗ್ರಹಿಸಿ ಮನಸ್ಸನ್ನ ಒಳಮುಖಗೊಳಿಸುತ್ತಾ ನಮ್ಮನ್ನ ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನ 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದ್ರೆ ನಿಷೇಧ ಅಂತ ಹೇಳಿ, ಅಂದ್ರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂತ ಕೆಲವೊಂದು ವಿಷಯಗಳು. ಎರಡನೇದು ನಿಯಮ. ನಿಯಮ ಅಂತಂದ್ರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಮೂರನೇದು ಆಸನ. ಇದು ಶಾರೀರಿಕ ಭಂಗಿಗಳು ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನ ಪಡೆಯುವುದು ಎಂದು. ನಾಲ್ಕನೇದಾಗಿ ಪ್ರಾಣಾಯಾಮ. ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಐದನೇದು ಪ್ರತ್ಯಾಹಾರ. ಇದು ನಮ್ಮ ಇಂದ್ರಿಯಗಳನ್ನ ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. ಆರನೇದಾಗಿ ಧಾರಣ. ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು ಏಳನೇದು ಧ್ಯಾನ. ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನ ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ. ಇದು ಸಾಧಕನ ಅಂತ್ಯದ ಗುರಿ. ಧ್ಯಾನಿಸುವುದರಲ್ಲಿ ಲೀನವಾಗುವುದು, ಅಂದರೆ ಒಂದಾಗುವುದು ಅಂತ ಹೇಳಿ.
2: ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ?
1: ಹೌದು, ಪ್ರತಿ ದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನ

0: ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ.
1: ಅದರ ಜೊತೆಗೆ ಪ್ರಾಣಾಯಾಮನ್ನು ಹೇಳ್ಕೊಡ್ತೀರಾ ಮೇಡಮ್?
0: ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ.
2: ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿ ದಿನ ಮಾಡಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸೆ ಅಂತ ಒಂದು ಕ್ರಿಯೆ ಆಗಿದೆ. ನಮ್ ದೇಹದಲ್ಲಿ ಪ್ರಾಣ ಶಕ್ತಿ ನಿರಂತರವಾಗಿ ಅರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ ನಮ್ಗೆ ಅನಾರೋಗ್ಯ ಉಂಟಾಗುತ್ತೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತೆ ಪ್ರಾಣಾಯಾಮನ ನಾಲ್ಕು ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸುಖ ಪ್ರಾಣಾಯಾಮ ಅಂತೇಳಿ, ಅದರಲ್ಲಿ ವಿಭಾಗೀಯ ಉಸಿರಾಟವನ್ನ ಒಳಗೊಂಡಿದೆ. ಎರಡನೇದಾಗಿ ಶಕ್ತಿ ಪ್ರಚೋದಕ ಪ್ರಾಣಾಯಾಮ, ಅದರಲ್ಲಿ ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜಯಿನಿ ಉಸಿರಾಟವನ್ನ ನಾವು ಮಾಡ್ತೇವೆ. ಮೂರನೇದಾಗಿ ಸಮತೋಲನ ಪ್ರಾಣಾಯಾಮ, ಅದರಲ್ಲಿ ನಾಡಿ ಶುದ್ಧಿನ ನಾವು ಮಾಡ್ತೇವೆ. ಕೊನೆಯದಾಗಿ ಶಾಂತಿಕಾರಕ ಪ್ರಾಣಾಯಾಮ, ಇದರಲ್ಲಿ ಭ್ರಮರಿನ ನಾವು ಅಳವಡಿಸ್ಕೊಂಡಿದ್ದೇವೆ. ಮತ್ತೆ ಇಷ್ಟೆಲ್ಲಾ ಮಾಡ್ತೀವಲ್ಲ, ಪ್ರಾಣಾಯಾಮದಿಂದ ಎಷ್ಟೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟ್, ಹಾಗಾಗಿ ಅದು 14-15 ವರ್ಷ ಮಾತ್ರ ಅದು ಬದುಕಿರುತ್ತೆ. ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ 4 ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ. ಹಾಗಾಗಿ ಅದು 100+ ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನೂ ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ.
3: ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೇ ಕಲಿಬೇಕಾ?
0: ಹೌದು, ಇದು ಗುರುಮುಖೇನೇ ಕಲಿಬೇಕು. ಅದು ಯಾಕೆ ಏನು ಅಂತ, ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ.

0: ಮೇಡಮ್, ಈ ತತ್ವಪದದ ಅರ್ಥನು ಕೂಡ ಹೇಳೋಣ ಮೇಡಮ್. ನಾನು
1: ಹೇಳಿ ಸುನೀತಾ.
0: ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ.
1: ಹೌದು, ಹೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂಥೇಳಿ. ಈ ಯೋಗಾಭ್ಯಾಸಗಳನ್ನ ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನ ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನ ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ ಎಲ್ಲಾ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ.
2: ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ?
3: ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ ಮೂರೊತ್ತು ಊಟ ಮಾಡ್ತೀವಿ, ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನಮ್ಮ ಜೀವನದಲ್ಲಿ ಸುಖನೇ ಬರ್ಲಿ ಕಷ್ಟನೇ ಬರ್ಲಿ ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ಟು ಮಾಡ್ಕೋತಾ ಇದ್ದೆ, ಈಗ ಅದೆಲ್ಲ ಕಮ್ಮಿ ಆಗಿದೆ, ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ, ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನಂದೊಂದು ಸುಯೋಗ ಅಲ್ವೇನಮ್ಮ?
4: ನಿಜ ಕಣಮ್ಮ,
0: ಖಂಡಿತ. ಶೋಭಾ,
5: ಮಂಜುಳ ಅವ್ರೆ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳ?
6: ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ.
2: ಅಬ್ಬ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ, ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ? ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್?
1: ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತಲಾ, ಅದನ್ನ ನಾವು ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೆ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ರು ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ.
7: ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡ್ ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳೋಣವಾ?
1: ಹೌದು ಲಕ್ಷ್ಮಿ, ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರು ಸೇರಿ ಹೇಳೋಣವಾ?
8: Yes.

0: ಹಾಡು ತುಂಬಾ ಚೆನ್ನಾಗಿದೆ ಅಲ್ವಾ? ನಮ್ಗೆ ಮೊದ್ಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆಯಂತೆ ನಮ್ದೇ ಪ್ರಪಂಚದಲ್ಲಿ ಇದ್ದೆವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ
1: ಸೇರ್ಕೊಳ್ಳೋಣವಾ
0: ಮೇಡಮ್? ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್.
2: ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರಾದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನು ನಿಗದಿಪಡಿಸಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸೋಣ. ಮೈಗ
0: ಸರಿ ಮೇಡಮ್.

0: ಇದುವರೆಗೆ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ ಎಂ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30.
2: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 155214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರೆ.
5: ಓ ಬಾಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ?
4: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
5: ಕೆಮ್ಮಲು? ಏನ್ ಕೆಲಸ ಮಾಡ್ತೀಯ ನೀನು?
4: ರೈತ ಸ್ವಾಮಿ.
5: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
4: ಮೂರುವರೆ. ಅವೇ ಮೂರ್ ಮಕ್ಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ ಅದೇ.
5: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
4: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
5: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
4: ಏ ಇಲ್ಲ, ಬೆಳಿಗ್ಗೆ 4 ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟಾ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
5: ಮಧ್ಯಾಹ್ನ ಉಣ್ಣಕ್ ಬತ್ತಿಯತ್ತಾನೆ?
4: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
5: ಆಮೇಲೆ
4: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
5: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
4: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
5: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನ್ ಮಾಡ್ತಾಳೆ ಅಂತೀನಿ?
4: ಅವ್ನು ಮನೇಲೇ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
5: ಓ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
4: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
5: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
4: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
5: ಅಂದ್ರೆ ನೀನ್ ಆಗ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
4: ಹ್ಞೂ, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
5: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
4: ಹ್ಞೂ. ಮತ್ತೆ
6: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.
1: ಕೇಳುವರೆ, ನಿಲಯದಿಂದ ಈ ಸಂಜೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಸಂಜೆ ಪ್ರಸಾರದಲ್ಲಿ 5 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಉದ್ಯೋಗ ವಾರ್ತೆ ಎಚ್ಎಸ್ ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗರಿಣ. ಈ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಹವಾಮಾನ ವೈಪರೀತ್ಯಗಳನ್ನು ತಡೆಗಟ್ಟುವ ಸಲುವಾಗಿ ಕೃಷಿಯಲ್ಲಿ ಅರಣ್ಯ ಯೋಜನೆಯ ಕುರಿತು ಪಾತ್ರ, ಈ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ನಂತರ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. 7:35 ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರಗೊಳ್ಳಲಿವೆ. 7:45 ನಿಮ್ಮ ಕರೆ, ನಿಮಗೊಂದು ಗೀತೆ, ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8:30 ಜನಪದ ಸಂಗೀತ. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪ ದಾಸರ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 9:15 ಭಾವಗೀತೆಗಳು. 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್ ಕೇಳಲಿದ್ದೀರಿ. ರಾತ್ರಿ 10 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಉಲ್ಲಾಸ್ ಬಾಪಟ್ ಅವರಿಂದ ಸಂತರ್ವಾದನದ ಧ್ವನಿ ಮುದ್ರಿಕೆ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ಈ ಎಲ್ಲ ಕಾರ್ಯಕ್ರಮಗಳು ನಿಲಯದ ಈ ಸಂಜೆ ಪ್ರಸಾರದಲ್ಲಿ.

0: ಇದೀಗ ಆರಂಭವಾಗುವುದು.
1: ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿದಾನ ವಿಭಾಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಇವತ್ತು ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮರಾಜು ಬಿ ಅವರು, ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನಲ್ಲಿ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು.

0: ಹಾಗೆ ಪ್ರಾಧ್ಯಾಪಕರು ಡಾಕ್ಟರ್ ರಾಮರಾಜು ಬಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈ ಸಂಧಿವಾತ ಅನ್ನುವಂಥದ್ದೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಂಧಿ ಅನ್ನುವಂಥದ್ರ ಬಗ್ಗೆ ಒಂದು ಪುಟ್ಟ ವಿವರಣೆ.
1: ಸಂಧಿ ಅಂತಂದ್ರೆ ಯಾವುದೇ ಒಂದು ಎರಡು ಮೂಳೆಗಳು ಸೇರ್ತಕ್ಕಂಥ ಜಾಗಕ್ಕೆ ನಾವು ಸಂಧಿ ಅಂತೇವೆ. ಅದು ಚಿಕ್ಕ ಮೂಳೆ ಆದ್ರೂ ಸಹ ಆ ಸಂಧಿ ಅಂತೀವಿ, ಅಥವಾ ಎರಡು ಮೂರು ಮೂಳೆಗಳು ಸೇರಿತಕ್ಕಂಥ ಒಂದು ಜಾಗಕ್ಕೂ ಸಂಧಿ ಅಂತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂಳೆಗಳು ಸೇರ್ತಕ್ಕಂಥ ಒಂದು ಜಾಗಕ್ಕೆ ಸಂಧಿ ಅಂತ ಹೇಳ್ತೀವಿ. ಈ ಸಂಧಿಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ ನಮಗೆ ಏನಾದ್ರು ನೋವು ಏನಾದ್ರು ಕೊಟ್ಟರೆ ಅದನ್ನ ನಾವು ಸಂಧಿ ರೋಗ ಅಂತ ಹೇಳ್ತೀವಿ, ಸಂಧಿ ವಾತ ಅಂತ ಹೇಳ್ತೀವಿ ಮೇಡಮ್. ಇದು ಬಣ್ಣನೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಯಾವುದೇ ರೀತಿ ಜಾಯಿಂಟ್ಸ್, ಯಾವುದೇ ರೀತಿ ಸಂಧಿಯಲ್ಲಿ ನೋವು ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಥವಾ ಊತ ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅದನ್ನ ನಾವು ಸಂಧಿ ರೋಗ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನ ರೋಗ ವಿನಿಶ್ಚಯ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ನಾವು ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
0: ಈ ಸಂಧಿವಾತದಲ್ಲಿ ಏನಾದ್ರೂ ವಿಧಗಳಿದೆಯಾ?
1: ಹೌದು ಮೇಡಮ್, ಸಂಧಿವಾತದಲ್ಲಿ ವಿಧಗಳು ಸಾಕಷ್ಟು ಇದಾವೆ. ಬಟ್ ನಾವು ಪ್ರೈಮರಿ ಅಂದ್ರೆ ಒಂದು ಪ್ರಾಥಮಿಕ ಹಂತವಾಗಿ ಎರಡು ತರ ಅಂತ ನಾವು ವಿಭಾಗ ಮಾಡ್ತೀವಿ. ಒಂದು ಸವಕಳಿಯಿಂದ ಉಂಟಾಗಿರ್ತಕ್ಕಂತ ಒಂದು ಸಂಧಿವಾತ, ಅಂದ್ರೆ ಒಂದು ವಯೋಸಹಜ ಕಾಯಿಲೆಯಿಂದ, ಅಂದ್ರೆ ಈ ಓಡಾಡ ಜಾಸ್ತಿ ಆಗಿ ಅಥವಾ ಒಂದು 60 ವರ್ಷದ ನಂತರ ಏನಾದ್ರು ವೈಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ, ಏನು ನಮ್ಮ ದೇಹದ ತೂಕವನ್ನು ಕೊರುತ್ತೆ, ಅದು ಎಸ್ಪೆಷಲಿ ಮಂಡಿ ನೋವು ಅಥವಾ ಸೊಂಟ ನೋವು ಅಥವಾ ಕತ್ತು ನೋವು, ಇಲ್ಲಿ ಬರ್ತಕ್ಕಂಥ ಒಂದು ಇದಕ್ಕೆ ನಾವು ಸವಕಳಿಯಿಂದ ಉತ್ಪತ್ತಿ ಆಗಂಥ ನೋವಿಗೆ ನಾವು ಸಂಧಿವಾತ ಅಂತೀವಿ. ಇನ್ನೊಂದು ಈ ಚಿಕ್ಕ ಜಾಯಿಂಟ್ಸ್, ಅಂದರೆ ಈ ನಮ್ಮ ಕೈ ಬೆರಳುಗಳಲ್ಲಿ ಅಥವಾ ಕಾಲು ಬೆರಳುಗಳಲ್ಲಿ ಊತ ಏನಾದ್ರು ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಇದನ್ನ ಬೇರೆ ರೀತಿ ಸಂಧಿ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಇದಕ್ಕೂ ಟ್ರೀಟ್ಮೆಂಟು ನಾವು ಕೊಡ್ತೀವಿ. ಮೇನ್ ಆಗಿ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಬಂದ್ರೆ ಬೇರೆ ತರ ಚಿಕಿತ್ಸೆ, ಚಿಕ್ಕ ಸಂಧಿಗಳಲ್ಲಿ ಏನಾದ್ರು ಉತ್ಪತ್ತಿ ಆದ್ರೆ ಬೇರೆ ತರ ಚಿಕಿತ್ಸೆಯನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
0: ಡಾಕ್ಟರ್, ಈ ಸಂಧಿವಾತಕ್ಕೆ ಅಥವಾ ಸಂಧಿ ರೋಗಕ್ಕೆ ಕಾರಣ ಏನು ಡಾಕ್ಟರ್?
1: ಹೌದು, ಇದು ತುಂಬಾ ಒಳ್ಳೆ ಜನಗಳು ತಿಳ್ಕೋಬೇಕು, ಶ್ರೋತೃಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಆಗಿರೋದ್ರಿಂದ ಸಂಧಿ ರೋಗಕ್ಕೆ ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಎರಡು ರೀತಿಯ ಕಾರಣಗಳನ್ನ ಹೇಳ್ತಾರೆ. ಒಂದು ಡೈಲಿ ನಾವು ಏನು ಆಹಾರ ವಿಧದಲ್ಲಿ ತಿಂತೀವಲ್ಲ ಅದರಲ್ಲೂ ಸಹ ಒಂದು ವಾತ ವೃದ್ಧಿಯಾಗಿ ಬರ್ತಕ್ಕಂಥ ಒಂದು ಆಹಾರ ರೀತಿ ಕಾರಣಗಳಿದ್ದಾವೆ. ಇನ್ನು ಒಂದು ಅಭಿಘಾತ ರೂಪದಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಗಳು ಇದಾವೆ ಮೇಡಮ್. ಈಗ ನಾವು ಆಹಾರದ ರೂಪದಲ್ಲಿ ಯಾವೆಲ್ಲಾನು ನಮಗೆ ವಾತನ ಉತ್ಪತ್ತಿ ಮಾಡಿ ನೋವನ್ನ ತರ್ತಾವಂತ ಒಂದು ಆಹಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ಬಟಾಣಿ ಅಂತೀವಲ್ಲ, ಅದನ್ನ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಖಲಾಯ ಅಂತಾರೆ. ಇದು ಅತ್ಯಂತ ಸರ್ವಶ್ರೇಷ್ಠ ವಾತಕಾರಕ ಅಂತ ಹೇಳ್ತೀವಿ. ಅಂದ್ರೆ ಬಟಾಣಿ ತಿಂದ್ರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ವಾಯು ಇದ್ದೇ ಇರುತ್ತೆ, ಅದನ್ನ 100% ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಈ ಯಾರು ಸಂಧಿ ರೋಗದಿಂದ ಬಳಲ್ತಾ ಇರ್ತಾರೆ ಅವ್ರು ಬಟಾಣಿ ತಿಂದು ಬೇಕಾದ್ರೆ ಪ್ರಯೋಗ ಮಾಡಬೇಕು, ನಾವು ಡಾಕ್ಟರ್ ಹೇಳಿದ್ದು ನಿಜಾನ ತಪ್ಪ ಅಂತ ಏನಾದ್ರು ಪರೀಕ್ಷೆ ಮಾಡ್ತಕ್ಕಂತ ಒಂದು ಏನಾದ್ರು ಹವ್ಯಾಸ ಇದ್ರೆ ತಿಳ್ಕೊಬೇಕು, ಅದು ಒಂದು ಬೆಳೆಸ್ಕೋಬೇಕು. ಬಟಾಣಿ ಏನಾದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದಾಗ ಅವ್ರಿಗೆ ಇರ್ತಕ್ಕಂಥ ನೋವು ಉಲ್ಬಣಗೊಳ್ಳುತ್ತೆ. ಎರಡನೇದು ಅವರೆಕಾಳು, ಅವರೆಕಾಳು ಅಲ್ಲೂ ಸಹ ಸಾಕಷ್ಟು ವಾತನ ಜಾಸ್ತಿ ಮಾಡ್ತಕ್ಕಂತ ಒಂದು ಪೋಷಕಾಂಶ ಇದೆ. ಇದು ಪ್ರೋಟೀನ್ ಹೌದು, ಬಟ್ ಎಷ್ಟು ಬೇಕೋ ಅಷ್ಟು. ಮೂರನೇದು ಯಾವ್ದು ರೀತಿ ಅಂತಂದ್ರೆ ಲಂಘನಂ ಪ್ಲವನಂ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ತುಂಬಾ ದೂರ ಪ್ರಯಾಣ ಏನಾದ್ರು ಮಾಡಿದಾಗ, ಅತಿಯಾದ ವ್ಯಾಯಾಮ ಮಾಡಿದಾಗ ಇದೊಂದು ಆಹಾರ ವಿಹಾರ ರೂಪದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ, ಇದು ಒಂದು ಬಗೆಯ ವಾತ ರೋಗಕ್ಕೆ ಕಾರಣ. ಇನ್ನೊಂದು ವಾತ ರೋಗಕ್ಕೆ ಕಾರಣ ಏನಂತಂದ್ರೆ ವಯಸ್ಸು, ಜೊತೆಗೆ ಅಭಿಘಾತ. ಯಾವುದೇ ಒಂದು ಬಿದ್ದಾಗ, ಅಪಘಾತ ಆದಾಗ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲವಾ ಇವರೇ ಬೀಳ್ಬೋದು, ಅಥವಾ ಈಗ ಆಟ ಆಡ್ಬೇಕಾದ್ರೆ ಬೀಳ್ಬೋದು, ಯಾವುದೇ ವಿಧವಾಗಿ ಬಿದ್ದಾಗ ಏನಾದ್ರು ಮಂಡಿ ಅಥವಾ ಜಾಯಿಂಟ್ಸ್ಗೆ ಏನಾದ್ರು ಅಭಿಘಾತ ಆದಾಗ ಅದರಿಂದನೂ ಸಹ ನಮಗೆ ನೋವು ಬರುತ್ತೆ. ಅದನ್ನು ಸಹ ನಾವು ಅಭಿಘಾತದ ಜನ್ಯ ಅಂದ್ರೆ ಇಂಜುರಿ ರೂಪವಾಗಿ ಬಂದಿರತಕ್ಕಂತ ಒಂದು ಸಂಧಿವಾತ ಅಂತ ನಾವು ಕನ್ಸಿಡರ್ ಮಾಡಿ ಅದಕ್ಕೂ ಸಹ ಸೂಕ್ತವಾದ ಚಿಕಿತ್ಸೆಯನ್ನ ನೀಡ್ತೀವಿ. ಒಂದು ಆಹಾರ ರೂಪದಲ್ಲಿ ವಾತ ವೃದ್ಧಿಯಾಗಿ ಕಾಯಿಲೆಯನ್ನು ಉತ್ಪತ್ತಿ ಮಾಡೋದು, ಇನ್ನೊಂದು ವಯೋಸಹಜವಾಗಿ ಉತ್ಪತ್ತಿ ಆಗೋದು, ಇನ್ನೊಂದು ಅಭಿಘಾತತೆ ರೂಪದ ಅಂದ್ರೆ ಆಕ್ಸಿಡೆಂಟ್ ಏನು ಇಂಜುರಿ ಹೊಡೆತ ಬಿದ್ದು ಅದರಿಂದನೂ ಬರ್ತಕ್ಕಂಥ
0: ಆಕಸ್ಮಿಕವಾಗಿ
1: ಸಹ ಬಿದ್ದಾಗ ಸಹ ಜಾಯಿಂಟ್ಸ್ ಬಿದ್ದಾಗ ಅದರಿಂದನು ಸಹ ಒಂದು ಸಂಧಿವಾತ ಬರ್ತಕ್ಕಂಥ
0: ಇವೆಲ್ಲವೂ
1: ಕಾರಣಗಳು
0: ಕಾಣಿಸ್ಕೊಳ್ಳುತ್ತೆ. ನೋವಂತೂ ಇರುತ್ತೆ,
1: ನೋವಂತೂ
0: ಲಕ್ಷಣಗಳಿರುತ್ತೆ.
1: ನೋವು ಒಂದೇ ಲಕ್ಷಣ ಅಲ್ಲ, ನೋವು ಪ್ರಮುಖ ಲಕ್ಷಣ. ನೋವಿನ ಜೊತೆಗೆ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಏನು ಊತ ಬರುತ್ತೆ, ಜೊತೆಗೆ ಊತ ಬರೋದಾಗ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಅಂದ್ರೆ ಸಂಧಿ ಅಂದ್ರೆ ಏನು, ನಮ್ಗೆ ಮೂವ್ಮೆಂಟ್ ಇರಬೇಕು, ಅಂದ್ರೆ ಚಲನೆ ಇರಬೇಕು. ಆ ಚಲನೆ ನಮ್ಗೆ ನಿಲ್ಲುತ್ತೆ, ಅಂದ್ರೆ ನಾವು ಮೂವ್ಮೆಂಟ್ ಮಾಡಕ್ ಹೋದಾಗ, ಚಲನೆ ಮಾಡ್ಲಿಕ್ಕೆ ಹೋದಾಗ ನೋವು ಜಾಸ್ತಿ ಆಗುತ್ತೆ ಅಥವಾ ಊತ ಜಾಸ್ತಿ ಆಗುತ್ತೆ. ಒಂದು ಚಲನೆ ರಹಿತ ಒಂದು ಒಂದು ಊತ ಒಂದು, ಅಥವಾ ಅಲ್ಲಿ ಏನಾಗುತ್ತೆ ನಮ್ಗೆ ಏನಾದ್ರು ರಕ್ತದ ಗೂಡು ಅಂತ ಹೇಳ್ತೀವಿ, ಏನಾದ್ರು ಬಿದ್ದಾಗ ಏನಾದ್ರು ಕೆಂಪು ಏನಾದ್ರು ಸ್ವೆಲ್ಲಿಂಗ್ ಏನಾದ್ರು ಬಂದ್ರೆ ಹೆಪ್ಪು ಕಟ್ಟುವಿಕೆ ಆ ಒಂದು ಜಾಯಿಂಟ್ ಅಲ್ಲಿ ಚಿಕ್ಕದಾದ್ರೂ ಆಗಿರ್ಬೋದು ದೊಡ್ಡದಾದ್ರೂ ಆಗಿರ್ಬೋದು, ಇವೆಲ್ಲ ಪ್ರಮುಖ ಲಕ್ಷಣಗಳು. ನೋವಿನ ಜೊತೆಗೆ ಊತ, ಊತ ಜೊತೆಗೆ ಚಲನ ರಹಿತ ಆಗೋದು, ಚಲನ ನಿಲ್ತಕ್ಕಂಥದ್ದು, ಜೊತೆಗೆ ಏನಾದ್ರು ರಕ್ತ ಗೂಡು ಕಟ್ತಕ್ಕಂಥದ್ದು, ಅಥವಾ ಬೆಳಗಿನ ಜಾವದಲ್ಲಿ ಅದನ್ನ ಓಡಾಡ್ಲಿಕ್ಕೆ ಆಗ್ತಕ್ಕಂತ ಆ ಒಂದು ಸನ್ನಿವೇಶನ ತರ್ತಕ್ಕಂತ ಪ್ರಮುಖ ಲಕ್ಷಣಗಳು ಸಂಧಿವಾತದಲ್ಲಿ.
0: ಕೆಲವೊಂದು ಸಾರಿ ನೋಡಿದ್ವಿ ವಯಸ್ಸಾದವರು ನೇರ ಇದ್ದಿದ್ದ ಅವರ ಬೆರಳುಗಳು ಎಲ್ಲೆಲ್ಲೋ ಸೊಟ್ಟ ಸೊಟ್ಟ ತಿರ್ಕೊಂಡ್ಬಿಡ್ತವೆ, ಕೈ ಬೆರಳು ಕಾಲ್ ಬೆರಳು ಎಲ್ಲ, ಇದು ಕಾಲ್ ಕೂಡ ಬೆಂಡ್
1: ಆಗೋಗುತ್ತೆ. ಇದು ವಯಸ್ಸಾದವ್ರಿಗೆ ಬರುತ್ತೆ ಒಂದು ನಿಜ, ಜೊತೆಗೆ ಬರೀ ವಯಸ್ಸಿನ ಜೊತೆನೆ ಸಂಬಂಧ ಇಲ್ಲ, ಇದು ಆಟೋಇಮ್ಯೂನ್ ಡಿಸಾರ್ಡರ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೇನೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂತ ಒಂದು ವಿಧವಾಗಿ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಅದು ಆಟೋಇಮ್ಯೂನ್ ಡಿಸಾರ್ಡರ್ ಅಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಬರುತ್ತೆ, ಅದು ಕೀಲು ರೋಗ ಸಂಬಂಧಪಟ್ಟಿದೆ. ಈ ರೋಗದಲ್ಲಿ ಏನಾಗುತ್ತೆ, ಪ್ರಾಥಮಿಕ ಹಂತದಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಕಾಲಾಂತರದಲ್ಲಿ ಅದು ಏನಾಗುತ್ತೆ, ಇದು ಆ ಜಾಯಿಂಟ್ ಶೇಪ್ನ ಡಿಸ್ಫಿಗರ್ ಮಾಡುತ್ತೆ. ಅಂದ್ರೆ ಡಿಸ್ಫಿಗರ್ ಅಂತಂದ್ರೆ ಅದು ವಿಕೃತ ಅವಸ್ಥೆಗೆ ಮಾಡುತ್ತೆ. ನೆತ್ತ ಸ್ಟ್ರೈಟ್ ಆಗಿ ಅಂದ್ರೆ ನೇರವಾಗಿ ಇರ್ತಕ್ಕಂಥ ಕೈ ಬೆರಳನ್ನ ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತೀವಿ, ಅಂದ್ರೆ ಒಂದು ಹಂಸ ಯಾವ ರೀತಿ ಕತ್ತು ಬಾಗುತ್ತೋ ಆ ರೀತಿ ಬಾಗ್ತಕ್ಕಂಥ ಒಂದು ಲಕ್ಷಣಗಳು ಮಾಡುತ್ತೆ. ಇದು ಕೈ ಬೆರಳಲ್ಲಾದ್ರೂ ಸಹ ಆಗ್ಬೋದು, ಅಥವಾ ಕಾಲ್ ಬೆರಳಲ್ಲೂ ಸಹ ಆಗಿರ್ಬೋದು, ಅಥವಾ ನಮ್ಮ ಮಂಡಿ ಸಹ ಆಗಿರ್ಬೋದು, ಒಂದು ಬಿಲ್ಲಿನ ಆಕಾರವಾಗಿ ಬಾಗುತ್ತೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ ನ ಒಂದು ಲಕ್ಷಣ. ಇದು ಬರೀ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಮಾತ್ರನೇ ಇರುತ್ತೆ ಅಂತಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕಾಲಕ್ರಮೇಣ ಜಾಸ್ತಿ ಬಂದಾಗ ಆಗುತ್ತೆ. ಇನ್ನೊಂದು ಏನಂತಂದ್ರೆ ವಯೋಸಹಜ ಕಾಯಿಲೆಯಲ್ಲಿ ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ಮಂಡಿ ಏನಾದ್ರು ತುಂಬಾ ಒಂದು ಚಿಪ್ಪು ಮೇಲೆ ಇನ್ನೊಂದು ಚಿಪ್ಪು ಸವಕಳಿ ಬಂದಾಗ್ರು ಸಹ ಒಂದು ಮಂಡಿಗಳು ಕಾಲುಗಳು ಬಿಲ್ಲಾಕಾರವಾಗಿ ಅಂದ್ರೆ ಬೋ ಶೇಪ್ ಡಿಫಾರ್ಮಿಟಿ ಬರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬಹುದು, ಅದನ್ನು ಸಹ ಪ್ರಿವೆಂಟ್ ಮಾಡಬಹುದು. ಇದು ಯಾವಾಗ ರೀಚ್ ಆಗುತ್ತೆ ಅಂತಂದ್ರೆ ಸರಿಯಾದ ಚಿಕಿತ್ಸೆ ನಾವು ತಗೊಂಡಿಲ್ಲ ಅಂದ್ರೆ ಮಾತ್ರ ಈ ರೀತಿ ಆಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿ ಡಿಫಾರ್ಮೇಶನ್ ಆಗಲ್ಲ ಮೇಡಮ್.
0: ಡಾಕ್ಟರ್, ಈಗ ನಮ್ಗೆ ಏನ್ ಹೇಳಿದ್ರಿ ನೀವು, ಸಂಧಿವಾತದ ಬಗೆಗಳು ಹೇಳಿದ್ರಿ, ಕಾರಣಗಳು ಲಕ್ಷಣಗಳನ್ನ ಹೇಳಿದ್ರಿ, ಈಗ ಆಯುರ್ವೇದ ಏನ್ ಹೇಳಿದೆ ಡಾಕ್ಟರ್? ಈ ಒಂದು ಸಂಧಿವಾತ ಇತ್ತೀಚೆಗೆ ತುಂಬಾ ಆಗಿದೆ ಅನ್ನುವಂಥದ್ದನ್ನ ನಾವು ಕೇಳ್ತೇವೆ, ಆದ್ರೆ ಎಷ್ಟೋ ಸಾವಿರ ವರ್ಷಗಳಿಂದ ಇರುವಂತ ಆಯುರ್ವೇದ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ, ಏನ್ ಹೇಳಿದೆ?
1: ಇದು ಆಯುರ್ವೇದ ಶಾಸ್ತ್ರ 2500 ವರ್ಷಗಳ ಹಿಂದೆ ಇದು ಸಿಕ್ಕಿರ್ತಕ್ಕಂತ ಗ್ರಂಥ. ಚರಕ ಮತ್ತೆ ಸುಶ್ರುತ ವಾಗ್ಭಟ ಸ್ಥಾನಗಳಿದ್ದಾವೆ, ಆ ಒಂದು ಸಂಹಿತೆಗಳಲ್ಲಿ ಈ ಒಂದು ಸಂಧಿವಾತ ಅಂತ ಉಲ್ಲೇಖ ಇದೆ. ಈ ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥದ್ದು ವಾತ ಪ್ರಧಾನ ದೋಷ ಆಗ್ಬಿಟ್ಟು, ಅಂದ್ರೆ ನಮ್ಮ ದೇಹದಲ್ಲಿ ವಾತ ದೋಷ, ಪಿತ್ತ ದೋಷ, ಕಫ ದೋಷ ಅಂತ ಮೂರು ದೋಷಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಅವು ಆರೋಗ್ಯಕಾರಕ ಅಂತ ಉಲ್ಲೇಖ ಇದೆ. ಆ ಒಂದು ತ್ರಿದೋಷಗಳಲ್ಲಿ ಒಂದು ಏನಾದ್ರು ವಿಷಮತೆ ಉಂಟಾದಾಗ, ಇಂಬ್ಯಾಲೆನ್ಸ್ ಉಂಟಾದಾಗ ನಮಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಾತ ದೋಷ ಏನಾದ್ರು ನಮಗೆ ವಿಷಮತೆ ಉಂಟಾಗಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಏನಾದ್ರು ಉಲ್ಬಣ ಆದಾಗ ಇದು ಸಂಧಿವಾತಕ್ಕೆ ಕಾರಣ ಆಗ್ಬಿಟ್ಟು ಈ ಒಂದು ಸಂಧಿವಾತ ನೋವು ಮತ್ತೆ ಜಾಯಿಂಟ್ ಅಂದ್ರೆ ನಮ್ಮ ಒಂದು ಸಂಧಿಗಳನ್ನ ಮೂವ್ಮೆಂಟ್ನ ಅಂದ್ರೆ ಚಲನನ್ನ ಕುಂಠಿತಗೊಳಿಸ್ತಕ್ಕಂಥ ಕಾಯಿಲೆಗೆ ಸಂಧಿವಾತ ಅಂತ ಒಂದು ಉಲ್ಲೇಖ ಇದೆ. ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತಂದ್ರೆ ಸ್ಥಾನಗಳ ಮೇಲೆ ಚಿಕಿತ್ಸೆ ಇದೆ. ಒಂದು ಮಂಡಿಯಲ್ಲಿ ಆದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು, ಅಥವಾ ಕತ್ತಲ್ಲಾದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ ಮೇಡಮ್. ಹಂಗಾಗಿ ಸಂಧಿವಾತ ಏನಾದ್ರು ಬಂದ್ರೆ, ವಯೋ ಸಹಜ ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿದೆ, 25 ವರ್ಷಕ್ಕೇನೆ ಸ್ಟಾರ್ಟ್ ಆಗಿದೆ, ಚಲನ ರಹಿತ ಆಗ್ತಿದೆ ಅಂತಂದ್ರೆ ಅವರ ಪೇರೆಂಟ್ಸ್ ಆದರೂ ಅವರೇ ಆದರೂ ಅದನ್ನ ಜಾಗರೂಕತೆಯಿಂದ ಗಮನಿಸಿ, ಲಕ್ಷಣಗಳನ್ನು ಗಮನಿಸಿ, ಸೂಕ್ತವಾದ ಒಂದು ತಜ್ಞ ವೈದ್ಯರ ಒಂದು ಭೇಟಿ ಕೊಟ್ಟು ಅವರ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅದೇ ಡಿಫಾರ್ಮಿಟಿ ಅಂದ್ವಲ್ಲ, ಒಂದು ಸಂಧಿ ರೂಪುರೇಷನ್ ಅಂದ್ರೆ ಅರ್ಥ ಒಂದು ಜಾಯಿಂಟ್ ಡಿಫಾರ್ಮಿಟಿ ಆಗೋದನ್ನ ನಾವು ಖಂಡಿತವಾಗಿಯೂ ಸಹ ನಾವು ತಡೆಗಟ್ಟದ್ರಲ್ಲಿ 100% ನಾವು ಪ್ರಿವೆಂಟ್ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.
0: ಓಕೆ ಡಾಕ್ಟ್ರೆ, ಹಾಗಾದ್ರೆ ಚಿಕಿತ್ಸೆ ಏನಿರುತ್ತೆ?
1: ಹೌದು, ಇದು ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಸಾಕಷ್ಟು, ಯಾವುದೇ ವೈದ್ಯ ಪದ್ಧತಿಯಲ್ಲಾದ್ರೂ ಸಹ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಚಿಕಿತ್ಸೆ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಬಾಹ್ಯ ಚಿಕಿತ್ಸೆ ಮತ್ತೆ ಅಭ್ಯಂತರ ಚಿಕಿತ್ಸೆ ಅಂತ ಇದೆ ಸಂಧಿ ರೋಗಕ್ಕೆ. ಯಾವುದು ಎಲ್ಲ ಬಾಹ್ಯ ಚಿಕಿತ್ಸೆ, ಯಾವುದೆಲ್ಲ ಅಭ್ಯಂತರ ಚಿಕಿತ್ಸೆ ಅಂತಂದ್ರೆ, ಬಾಹ್ಯ ಚಿಕಿತ್ಸೆ ಅಂತಂತಂದ್ರೆ ಏನು, ಸಂಧಿ ಯಾವ ರೀತಿ ಜಾಯಿಂಟ್ಸ್ ಇದೆ ಅದಕ್ಕೆ ಹೊರಗಡೆಯಿಂದ ಏನು ನಾವೆಲ್ಲ ಆಯಿಂಟ್ಮೆಂಟ್ ಎಣ್ಣೆ ಹಚ್ತೀವಲ್ಲ ಅದನ್ನ ಬಾಹ್ಯ ಚಿಕಿತ್ಸೆ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಚೂರ್ಣ ಅಂದ್ರೆ ಲೇಪನ ಅಂತ ಹೇಳ್ತೀವಿ. ಆ ಲೇಪನ ಯಾವ ಸಂಧಿ ಅಲ್ಲಿ ಜಾಯಿಂಟ್ ಇದೆ ಅದಕ್ಕೆ ಹಚ್ಚಕಂತಕ್ಕಂತ ಒಂದು ಚಿಕಿತ್ಸೆ ಲೇಪನ ಚಿಕಿತ್ಸೆ ಅಂತ ಹೇಳ್ತೀವಿ. ಆಭ್ಯಂತರ ಚಿಕಿತ್ಸೆ ಅಂದ್ರೆ ಏನಂತಂದ್ರೆ ನಮ್ಮ ಶರೀರದ ಒಳಗಡೆ ತಗೊಳ್ತಕ್ಕಂತ ಚಿಕಿತ್ಸೆ, ಆಭ್ಯಂತರ ಒಳಗಡೆ ತಗೊಳ್ತಕ್ಕಂತ ಚಿಕಿತ್ಸೆನ ಆಭ್ಯಂತರ ಚಿಕಿತ್ಸೆ ಅಂತೀವಿ. ಇದರಲ್ಲಿ ಎರಡು ವಿಧ ಇದೆ, ಒಂದು ಪಂಚಕರ್ಮ ಚಿಕಿತ್ಸೆ, ಇನ್ನೊಂದು ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಶಮನ ಶೋಧನ, ಈ ಶಮನದಲ್ಲಿ ಒಂದು ಮಾತ್ರೆಗಳನ್ನ ಕೊಡಬಹುದು, ಒಂದು ಚೂರ್ಣ ರೂಪದಲ್ಲಿ ಕೊಡಬಹುದು, ಮತ್ತೆ ಒಂದು ಟಾನಿಕ್ ರೂಪದಲ್ಲಿ ಆಸವಾರಿಷ್ಟ ರೂಪದಲ್ಲಿ ಕೊಡಬಹುದು.

0: ಒಂದು ಕಷಾಯ ರೂಪದಲ್ಲೂ ಕೊಡ್ಬೋದು, ಇನ್ನೊಂದು ಜಾಮ್ ಅಂತ ಅಂತೀವಲ್ಲ ಆ ರೀತಿ ಲೇಹ್ಯ ರೂಪದಲ್ಲೂ ಕೊಡ್ಬೋದು. ಇದು ಶಮನ ಚಿಕಿತ್ಸೆಯಲ್ಲಿ ಒಂದು ಭಾಗ. ಇನ್ನು ಒಂದು ಶೋಧನ ಚಿಕಿತ್ಸೆಯಲ್ಲಿ, ಈ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ. ಈ ಪಂಚಕರ್ಮದಲ್ಲಿ ಐದು ಕರ್ಮಗಳಿದ್ದಾವೆ, ಅಂದ್ರೆ ವಮನ ವಿರೇಚನ ಭಸ್ತಿ ರಕ್ತ ಮೋಕ್ಷಣ ನಸ್ಯ ಅಂತ. ಈ ಐದರಲ್ಲಿ ಈ ಸಂಧಿ ರೋಗದಲ್ಲಿ ತುಂಬಾ ಶ್ರೇಷ್ಠವಾದ ಚಿಕಿತ್ಸೆ ಯಾವುದು ಅಂತಂದ್ರೆ ಭಸ್ತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ಭಸ್ತಿ ಚಿಕಿತ್ಸೆಯನ್ನ ಯಾವ ಪೇಷಂಟ್ ಅಂದ್ರೆ ಯಾವ ರೋಗಿ ಅವರ ರೋಗಾನುಸಾರ ನಾವು ಚಿಕಿತ್ಸೆಯನ್ನು ನೋಡ್ಬಿಟ್ಟು ಭಸ್ತಿ ಚಿಕಿತ್ಸೆಯನ್ನು ನಾವು ಅವರಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಒಂದು ನಿರ್ದಿಷ್ಟವಾದ ದಿನಗಳಿಗೆ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಈ ಒಂದು ಕೀಲು ರೋಗ ಅಂತ ನಾವೇನಂತೀವಿ ಇದನ್ನ ಖಂಡಿತವಾಗಿಯೂ ಪರಿಣಾಮಾತ್ಮಕವಾಗಿ ಅವ್ರಿಗೆ ಒಂದು ರೋಗನ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಆಯುರ್ವೇದದಲ್ಲಿ ಇದೆ ಅಂತ ಶ್ರೋತೃಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಈಗ ಕೆಲವೊಂದು ಸೀಸನ್ಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ, ಹಾಗೆ ಈ ಸಂಧಿವಾತಕ್ಕೂ ಕೂಡ, ಯಾಕೆ ಅಂದ್ರೆ ಈ ಚಳಿಗಾಲದಲ್ಲಿ ತುಂಬಾ ಕಾಲು ಹಿಡಿದಂಗಾಯ್ತು ಅನ್ನುವಂಥದ್ದು ಏನಾದ್ರೂ ಪರಿಣಾಮ ಇದೆಯಾ, ಸೀಸನ್ ಪರಿಣಾಮ ಇದೆಯಾ?
0: ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ಇದು. ಯಾಕಂತಂದ್ರೆ ನಮ್ಮ ಶಾಸ್ತ್ರದಲ್ಲೇನೆ ಸಹ ದಿನಚರ್ಯ ಋತುಚರ್ಯ ಅಂತ ಒಂದು ಪಾಠ ಇದೆ. ಪ್ರಕೃತಿಯಲ್ಲಿ ಆರು ಋತುಗಳು ಇದೆ, ಆ ಋತುಗಳಲ್ಲಿ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರದ್ ಹೇಮಂತ ಅಂತ ಋತುಗಳನ್ನ ಮಾಡ್ತೀವಿ. ಈ ಹೇಮಂತ ಶಿಶಿರ ಋತುನ ನಾವು ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಶೀತ ಗುಣ ಜಾಸ್ತಿ ಆಗಿರುತ್ತೆ, ಈ ವಾತದಲ್ಲೂ ಸಹ ಶೀತ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಚಳಿಗಾಲದಲ್ಲಿ ನಮಗೆ ಈ ವಾತ ರೋಗಗಳು ಅಂದ್ರೆ ವಯೋಸಹಜ ಸಂಧಿ ನೋವು ಬರ್ತಕ್ಕಂತ ಒಂದು ಸೀಸನ್ ಅಂತ ನಾವು ಗುರುತಿಸಿರ್ತೀವಿ. ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಉಷ್ಣಾಭ್ಯಂಗ ಅಂದ್ರೆ ಬಿಸಿ ಇದು ತೈಲನ ಅಪ್ಲೈ ಮಾಡ್ಕೊಂಡು ಅಂದ್ರೆ ಮೈಗೆಲ್ಲ ಹಚ್ಕೊಂಡು ದಿನಚರ್ಯನ ಫಾಲೋ ಮಾಡಿದಾಗ ಆ ಒಂದು ಋತುವಿನಲ್ಲಿ ಬರ್ತಕ್ಕಂತ ರೋಗಗಳು, ಇದೊಂದೇ ಅಲ್ಲ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ರೋಗ ಬರ್ತದೆ, ಆ ಋತುಚರ್ಯ ಪಾಲನೆ ಮಾಡೋದ್ರಿಂದ ನಾವು ಆ ಋತುವಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ರೋಗಗಳನ್ನು ನಾವು ಕಮ್ಮಿ ಮಾಡಬಹುದು ಅಂತಲೂ ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ಸಂಧಿ ರೋಗಕ್ಕೆ ಬರೋದಾದ್ರೆ ಶಿಶಿರ ಹೇಮಂತ ಋತುವಲ್ಲಿ ಜಾಸ್ತಿ ಆಗೋದ್ರಿಂದ ಈ ಒಂದು ಋತುವಿನಲ್ಲಿ ಚಳಿಗಾಲ ನವೆಂಬರ್ ಟು ಜನವರಿ ಫೆಬ್ರವರಿ ನಾಲ್ಕು ಮಾಸಗಳು ಎರಡು ಋತುಗಳು ಬರುತ್ತೆ. ಈ ಒಂದು ಸೀಸನ್ ಅಲ್ಲಿ ನಾವು ತೈಲ ಅಂದ್ರೆ ಒಂದು ನಾರಾಯಣ ತೈಲ ಆಗಿರ್ಬೋದು, ಮುರಿವೆಣ್ಣ ತೈಲ ಅಂತ ಅಂತೀವಿ, ಮತ್ತೆ ಕ್ಷೀರಬಲ ತೈಲ ಅಂತೀವಿ, ಇದನ್ನ ಎಳ್ಳೆಣ್ಣೆ ಅದು ಯಾವುದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಎಳ್ಳೆಣ್ಣೆ ತಿಲ ತೈಲ ಅಂತ ಹೇಳ್ತೀವಿ. ಈ ಎಳ್ಳೆಣ್ಣೆನೆ ಸಹ ನಾವು ಮೈಗೆಲ್ಲ ಹಚ್ಕೊಂಡು ಇಲ್ಲ ನಮ್ಗೆ ಸಂಧಿಯಲ್ಲೇ ನೋವಿದೆ ಅಂತಾರೆ, ಆ ಸಂಧಿ ಯಾವ ಜಾಗದಲ್ಲಿ ನೋವಿದೆ ಅದನ್ನ ನಾವು ಅಪ್ಲೈ ಮಾಡ್ಕೊಂಡು ಬಿಸಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೆ ಆದ್ರೆ ಆ ಒಂದು ತೀವ್ರತೆನು ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ರೋಗ ಇಲ್ಲ ಅಂತಂದ್ರೂ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣೆ ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥ ಕಾರ್ಯ ಈ ತಿಲ ತೈಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಹಾಗಾಗಿ ಇಂಥದ್ದೊಂದಷ್ಟು ವ್ಯವಸ್ಥೆಯನ್ನು
0: ಮಾಡ್ಕೋಬೇಕು. ಮನೆ ಮದ್ದು ರೂಪದಲ್ಲೇ ನಾವು ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬಹುದು, ಎಲ್ಲದಕ್ಕೂ ಡಾಕ್ಟ್ರೇ ಬೇಕಾಗಿಲ್ಲ. ಅಂದ್ರೆ ನಾವು ಆರೋಗ್ಯವಾಗಿ ಇದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗೋದನ್ನು ಸಹ ಒಂದು ಕೆಲಸ ಆಗಿರೋದ್ರಿಂದ ತೈಲ ಅಭ್ಯಂಗ ಮಾಡೋದು ಸಂಧಿ ರೋಗಕ್ಕೆ ನಿಜವಾಗ್ಲೂ ಸಹ ಅಟ್ಲೀಸ್ಟ್ ಮೈಗೆಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ಕಾಲಾವಕಾಶ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ನೋವು ಎಲ್ಲಿ ಇದೆ ಅಂದ್ರೆ ನೋವು ಅಂತಲ್ಲ ಬಹಳ ಉಪಯೋಗಿಸ್ತಕ್ಕಂಥ ಜಾಯಿಂಟ್ಸ್ ಯಾವ್ದು ಕೀಲುಗಳು ಯಾವ ಅಂತಾನೆ, ಒಂದು ಮಂಡಿ ಆಗಿರ್ಬೋದು ಅಥವಾ ಒಂದು ಸೊಂಟದ ಒಂದು ಭಾಗ ಆಗಿರ್ಬೋದು ಅಥವಾ ಒಂದು ಕತ್ತಿನ ಭಾಗ ಆಗಿರ್ಬೋದು ಅಥವಾ ಒಂದು ಭುಜದ ಭಾಗ ಆಗಿದೆ, ಈ ಒಂದು ನಾಲ್ಕು ಜಾಗಗಳಲ್ಲಿ ಆದ್ರೂ ಸಹ ಅವರು ಒಂದು ತಿಲ್ಲ ತೈಲ ಅಂದ್ರೆ ಎಳ್ಳೆಣ್ಣೆನ ಅಟ್ಲೀಸ್ಟ್ ಹಚ್ಚಿ ಒಂದು ಸ್ನಾನ ಮಾಡಿಕೊಂಡು ಬಂದಿದ್ದೇ ಆದ್ರೆ ಅವರ ಆರೋಗ್ಯ ಮುಂದಿನ ದಿನಗಳಲ್ಲೂ ಸಹ ಕೀಲು ರೋಗಕ್ಕೆ ತುತ್ತಾಗದ ಒಂದು ರೀತಿಯಾಗಿ ಅವರು ಜೀವನ ನಡೆಸತಕ್ಕಂತ ಒಂದು ಸಲಹೆಯನ್ನ ನಾನು ಆಯುರ್ವೇದ ವೈದ್ಯನಾಗಿ ಶ್ರೋತೃಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.
1: ಡಾಕ್ಟರ್, ನೀವು ಈ ಮಧ್ಯದಲ್ಲಿ ಒಂದು ಮನೆ ಮದ್ದು ಅನ್ನುವಂತ ಪದವನ್ನ ಕೂಡ ಬಳಸಿದ್ರಿ, ಈ ಆಯಿಲ್ ಮಾತ್ರ ಸೀಮಿತ ಆಗದೆ ಮನೆ ಮದ್ದಾಗಿ ಬೇರೆ ಇನ್ನೇನೇನು ಮಾಡಬಹುದು?
0: ಒಳ್ಳೇದು, ಮನೆ ಮದ್ದು ಅಂತ ಸಾಕಷ್ಟು ಕಾರ್ಯಕ್ರಮಗಳೇ ರೂಪುಗೊಳ್ತಾ ಇದಾವೆ. ಈ ಒಂದು ವಾತ ರೋಗಕ್ಕೆ ನೀರಿನಲ್ಲಿ ಜೀರಿಗೆ ಹಾಕಿಬಿಟ್ಟು ಕುದಿಸಿ ನೀರಿನ ಸೇವನೆ ಮಾಡೋದ್ರಿಂದ ವಾತನ ಕಮ್ಮಿ ಮಾಡಬಹುದು. ಜೊತೆಗೆ ಆಹಾರ ಪದಾರ್ಥದಲ್ಲಿ ಶುಷ್ಕ ಆಹಾರ ಅಂತ ಹೇಳ್ತೀವಿ. ಶುಷ್ಕ ಆಹಾರ ಅಂತಂದ್ರೆ ತುಂಬಾ ಒಣಗಿರ್ತಕ್ಕಂಥ ಆಹಾರ. ಏನು ಒಣಗಿರ್ತಕ್ಕಂಥ ಆಹಾರ ಅಂದ್ರೆ ತುಂಬಾ ಒಣ ರೊಟ್ಟಿ ಇರುತ್ತೆ, ಅಂದ್ರೆ ಗಟ್ಟಿ ರೊಟ್ಟಿ ಅಂತ ಹೇಳ್ತೀವಲ್ಲ, ಖಡಕ್ ರೊಟ್ಟಿನ ಚಟ್ನಿ ಪುಡಿ ರೊಟ್ಟಿ ಅಷ್ಟೇ ತಿಂದು ಇರ್ತೀವಿ. ಇದು ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆಯಲ್ಲಿ ವಾತ ದೋಷನ ಖಂಡಿತವಾಗಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ರೊಟ್ಟಿ ಚಟ್ನಿ ಪುಡಿ ತಿಂತ ಇರ್ಲಿಲ್ಲ ಅವರು, ಸ್ವಲ್ಪ ಮೊಸರನ್ನ ಉಪಯೋಗಿಸ್ತಾ ಇದ್ರು. ಯಾಕೆ ಉಪಯೋಗಿಸಿದ್ರು ಅಂತ, ಯಾಕಂದ್ರೆ ಅದರಲ್ಲಿ ನಮ್ಗೆ ಎಣ್ಣೆ ಅಂಶ ಬರುತ್ತೆ, ಅದರಲ್ಲಿ ವಾತನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಮೊಸರಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಶುಷ್ಕ ಆಹಾರಗಳನ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಆರ್ದ್ರ ಆಹಾರ ಅಂದ್ರೆ ನೀರನ್ನ ಚೆನ್ನಾಗಿ ಕುಡಿಯೋದು ಮತ್ತೆ ಪಲ್ಯಗಳು ಎಲ್ಲಾನು ಸೇರಿ ತುಪ್ಪನ ಎಲ್ಲ ಸೇರಿಸಿ ತಗೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಅವರು ವಾತ ದೋಷನ ಕಮ್ಮಿ ಮಾಡ್ತಕ್ಕಂತ ಒಂದು ಕೆಲಸ ಆಗುತ್ತೆ. ಈ ವಾತನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಸಂಧಿ ರೋಗ ಜೊತೆಗೆ ಸಾಕಷ್ಟು ಕಾಯಿಲೆಗಳು ವಾತದಿಂದ ಬರ್ತದೆ. ಉದಾಹರಣೆಗೆ ಚರ್ಮ ಕಾಯಿಲೆನು ವಾತಕ್ಕೆ ಸಂಬಂಧಪಟ್ಟಿರುತ್ತೆ. ಹೌದು, ಜೊತೆಗೆ ನಮ್ಗೆ ತಲೆನೋವು ಏನಾದ್ರು ಬರುತ್ತೆ, ತುಂಬಾ ಒಣ ತಲೆನೋವು ಬರುತ್ತೆ ಅದು ಬರುತ್ತೆ, ಅಥವಾ ಕಿವಿ ನೋವು, ಇವೆಲ್ಲಾನು ರೋಗಗಳನ್ನ ತಡೆಗಟ್ಟಬಹುದು ಮನೆಯಲ್ಲೇ ಈ ರೀತಿ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡು. ಈ ತರಕಾರಿ ರೂಪದಲ್ಲಿ ಯಾವ್ದು ಎಲ್ಲಾನು ಸೂಕ್ತ ನಮ್ಮ ಆಹಾರ ವಾತ ರೋಗಗಳನ್ನ ತಡೆಗಟ್ಟಬಹುದಂತಂದ್ರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ, ನಮ್ಗೆ ಅಸ್ಥಿ ಶೃಂಖಲ ಅಂತಾರೆ ಸಂಸ್ಕೃತದಲ್ಲಿ, ಅದನ್ನ ಸಾಧಾರಣ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಅಂತಂದ್ರೆ ಮುಂಗುರುಳಿ ಬಳ್ಳಿ ಅಂತ ಹೇಳ್ತೀವಿ. ಅದು ನಾಲ್ಕು ಮೂಲೆ ಇರುತ್ತೆ, ಅದು ತುಂಬಾ ಬಲ್ತಿರೋದೇನಾದ್ರು ತಗೊಬಂದಾಗ ಕೆಲವರಿಗೆ ತುರಿಕೆ ರೀತಿ ಒಂದು ಭಾಸ ಆಗುತ್ತೆ. ಅದಕ್ಕೂ ಸಹ ಏನು ಶ್ರೋತೃಗಳು ಭಯಪಡೋದು ಏನ್ ಬೇಕಾಗಿಲ್ಲ, ಅದು ತಾತ್ಕಾಲಿಕ ಆಗುತ್ತೆ. ಬಟ್ ನಾವು ಆಹಾರ ರೂಪವಾಗಿ ತುಂಬಾ ಎಳೆ ಬಳ್ಳಿ ಮುಂದೆ ಚಿಗುರು ಅಂತೀವಲ್ಲ, ಅದನ್ನ ತಂದು ನಾವು ಯಾವ ರೀತಿ ಸೊಪ್ಪನ್ನ ಪಲಕನ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎಲ್ಲಾನು ಹಾಕಿ ನಾವು ಸಾರು ಮಾಡ್ತೀವಲ್ಲ, ಅದರ ಜೊತೆಲೆ ಸಹ ಇದೊಂದು 8-10 ಕುಡಿ ಅಂತ ಹೇಳ್ತೀವಿ, ಅಂದ್ರೆ 1-4 ಒಂದು ಉಕ್ಕೆ ಒಂದಕ್ಕೆ ನೋಡ್ ಅಂತ ಹೇಳ್ತೀವಿ. ಆ ಸೊಪ್ಪಿನ ಜೊತೆಗೆ ಈ ಬಳ್ಳಿನ ಸೇರಿಸಿ ಸಹ ನಾವು ಆಹಾರ ರೂಪವಾಗಿ ತಗೊಂಡ್ರೆ ಇದು ನಮ್ಮದ ಮೂಳೆಯ ಸಾಂದ್ರತೆಯನ್ನ ಜಾಸ್ತಿ ಮಾಡುತ್ತೆ, ಅಂದ್ರೆ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ಮಿನರಲ್ ಡೆನ್ಸಿಟಿ ಅಂತ ಚೆಕ್ ಮಾಡ್ತೀವಿ, ಅಂದ್ರೆ ನಮ್ಮ ಮೂಳೆ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಸಾಂದ್ರತೆ ಯುಕ್ತವಾಗಿದೆ ಅಂತ ಚೆಕ್ ಮಾಡ್ತೀವಿ. ನೋಡ್ಲಿಕ್ಕೆ ದಪ್ಪ ಇರ್ತಾರೆ, ಬಟ್ ಆದ್ರೆ ಅವ್ರ ಮೂಳೆ ಸಾಂದ್ರತೆ ಕಮ್ಮಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎಡವಿದ್ರೆ ಸಾಕು ಮೂಳೆ ಮುರಿತಕ್ಕಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತವ್ರಿಗೆ ಮುಂಗುರುಳ್ಳಿ ತುಂಬಾ ಕೆಲಸ ಮಾಡುತ್ತೆ. ಇದನ್ನ ಇವಾಗ ಈ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇದರದೇ ಒಂದು ಟ್ಯಾಬ್ಲೆಟ್ ಗಳೆಲ್ಲಾನು ತಯಾರು ಮಾಡ್ತಕ್ಕಂತ ಒಂದು ಇದನ್ನು ಫ್ಯಾಕ್ಟರಿಗಳು ಸ್ಟಾರ್ಟ್ ಆಗಿದೆ ಮೇಡಮ್. ಹಂಗಾಗಿ ನಮ್ಮ ಏನು ಹಳೆ ಕಾಲದವರು ನಮ್ಮ ವೈದ್ಯ ಪದ್ಧತಿ ಆಗಿರ್ಬೋದು, ನಮ್ಮ ಮತ್ತೆ ನಮ್ಮ ಪೂರ್ವಜರು ಏನು ಪಾಲಿಸ್ಕೊಂಡು ಬಂದಿದಾರಲ್ಲ, ಅದನ್ನ ನಾವು ಆಹಾರ ರೂಪದಲ್ಲಿ ಸಹ ಔಷಧ ರೂಪದಲ್ಲೂ ಸಹ ತುಂಬಾ ಪ್ರಾಮುಖ್ಯತೆ ಇದೆ. ನಾವಾದ್ರೂ ಈಗಿನ ಒಂದು ಜನರೇಷನ್, ಈಗಿನ ಒಂದು ಯುವ ಜನತೆಗೆ ಇದರ ಇಂಪಾರ್ಟೆನ್ಸ್ ಆಗಿ ಮುಂಗುರುಳ್ಳಿ ಬಳ್ಳಿನೂ ಸಹ ಆಹಾರವಾಗಿ ಸೇವಿಸಿ ಅಂತ ನನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಇನ್ನು ತಾಂಬೂಲ ಸೇವನೆ ಕೂಡ ಇದಕ್ಕೆ ಮೂಳೆಗಳ ವಿಷಯಕ್ಕೆ ಅಥವಾ ಕೀಲುಗಳ ವಿಷಯಕ್ಕೆ ಅನುಕೂಲ ಆಗುತ್ತೆ ಅಂತಾರೆ.
0: ತಾಂಬೂಲದಲ್ಲಿ ನಮ್ಮ ವೀಳ್ಯದೆಲೆ ಇದೆ, ಅಡಿಕೆ ಇದೆ, ಜೊತೆಗೆ ಸುಣ್ಣ ಇದೆ. ಇದ್ರ ಜೊತೆಗೆ ನಮ್ಮದು ಏಲಕ್ಕಿನೂ ಸಹ ಹೇಳ್ತಾರೆ, ಕೆಲ ಲವಂಗನು ಸಹ ಹೇಳ್ತಾರೆ. ಇವೆಲ್ಲಾನು ಸೇರಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲಾನು ಒಂದು ಸಮ ಮಿಶ್ರಣ ಇದೆ ಮೇಡಮ್. ಅಲ್ಲಿ ಭೋಜನ ಆದ ನಂತರ ತಾಂಬೂಲ ಸೇವನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ. ಏನಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ವೀಳ್ಯದೆಲೆಯಲ್ಲಿ ವೊಲಟೈಲ್ ಪ್ರಿನ್ಸಿಪಲ್ಸ್ ಆಗಿ ಮತ್ತೆ ಉಷ್ಣ ತೀಕ್ಷ್ಣ ಗುಣ ಇದೆ, ಅಂದ್ರೆ ನಾವು ಸೇವಿಸ್ತಕ್ಕಂತ ಆಹಾರ ಪಚನ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ತಾಂಬೂಲ ಸೇವನೆ ಹೇಳಿದ್ದಾರೆ. ಜೊತೆಗೆ ಅಡಿಕೆ ಹೇಳಿದ್ದಾರೆ. ಅಡಿಕೆ ತಗೊಳ್ಳೋದ್ರಿಂದ ನಮ್ಮ ಬಾಯಲ್ಲಿ ಇರ್ತಕ್ಕಂತ ಒಂದು ದುರ್ವಾಸನೆ ಮತ್ತೆ ಏನಾದ್ರು ಸೆಕ್ರಿಷನ್ಸ್ ಏನಾದ್ರು ಅಂದ್ರೆ ನಾವು ಶ್ರಾವ ಅಂತ ಹೇಳ್ತೀವಿ, ಅದನ್ನ ತಡೆಗಟ್ಟತಕ್ಕಂತ ಶಕ್ತಿ ಇದೆ ಅಡಿಕೆಯಲ್ಲಿ. ಜೊತೆಗೆ ಸುಣ್ಣ ಹೇಳಿದ್ದಾರೆ. ಸುಣ್ಣ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಮ್ಗೆ ಏನಾದ್ರು ಕ್ಯಾಲ್ಸಿಯಂ ಏನಾದ್ರು ಕಮ್ಮಿ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಕ್ಯಾಲ್ಸಿಯಂ ರೂಪ ಹೋಗಿ ಆ ಒಂದು ನ್ಯೂನ್ಯತೆ ಬರದೇ ಇರ್ತಕ್ಕಂತ ಸಾಧ್ಯತೆ ಇರಲಿ ಅಂತ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ಒಂದು ಪೂರ್ವಜರು ಒಂದು ತಾಂಬೂಲದ ಒಂದು ರೂಪವಾಗಿ ಸೇವನೆ ಮಾಡಿ ಅಂತ ಒಂದು ಔಷಧ ಇಳಿದಿದಂಗೆ ತಾಂಬೂಲ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಸಂಸ್ಕೃತಿನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ನಾವು ಕಮ್ಮಿ ಮಾಡಬಹುದು. ಅದ್ರ ಜೊತೆಗೆ ಬರೀ ಅಡಿಕೆ ತಿನ್ನೋದನ್ನು ಹೇಳಿಲ್ಲ ನಮ್ಮವರು, ಬರೀ ಸುಣ್ಣ ತಿನ್ನಕ್ಕೂ ಹೇಳಿಲ್ಲ, ಬರೀ ಎಲೆ ತಿನ್ನಕ್ಕೂ ಹೇಳಿಲ್ಲ, ಮೂರನ್ನು ಸೇರಿಸಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಾರೆ, ಮೂರು ಸೇರಿದಾಗನೆ ನಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸುಣ್ಣತ್ತೆ ಅಂದ್ರೆ ನಮ್ಗೆ ಕೊರಿ ಸುಟ್ಟುತ್ತೆ, ಒಳಗಡೆ ಎಲ್ಲಾನು ಆಲ್ಕಲಿಯದು ಸುಟ್ಬಿಡುತ್ತೆ. ಇದನ್ನ ಸುಡೋದು ಕಮ್ಮಿ ಮಾಡೋದು ಯಾವ್ದು ಅಂದ್ರೆ ಅಡಿಕೆ. ಹಾ, ಈ ಅಡಿಕೆ ಸುಣ್ಣನ ಎರಡನ್ನು ಒಳಗಡೆ ಹೋಗಿ ಹೀರ್ಕೊಳ್ಳೋದು ಬೇಕಂತಂದ್ರೆ ವೀಳ್ಯದೆಲೆ ರಸ. ಆ ಮೂರು ಕಾಂಬಿನೇಷನ್ ಆಗಿ ತಗೊಂಡ್ರೆ ನಮ್ಮ ಸುಣ್ಣ ನಮ್ಮ ದೇಹದ ಒಳಗಡೆ ರಕ್ತಕ್ಕೆ ಸೇರೋದು. ಯಾವ್ದಾದ್ರು ಒಂದ್ ತಗೊಂಡ್ರೂ ಅದ್ರ ಪರಿಣಾಮ ಬೀರಲ್ಲ. ಬರೀ ಅಡಿಕೆ ತಿಂದ್ರೆ ಏನಾಗುತ್ತೆ, ದುರ್ಮಾಂಸ ಬೆಳೆಯೋದು ಚಾನ್ಸಸ್. ಹಂಗಾಗಿ ಈ ಹೊಗೆ ಸೊಪ್ಪು, ಬರೀ ಅಡಿಕೆ, ಪಾನ್ಪರಾಕು ತಿನ್ನೋರಿಗೆ ಕ್ಯಾನ್ಸರ್ ತುತ್ತಾಗ್ತಾರೆ. ನಮ್ಮ ಒಂದು ಫಾರ್ಮುಲೇಷನ್ ನಮ್ಮ ಪೂರ್ವಜರು ಏನ್ ಹೇಳಿದಾರಲ್ಲ, ಇದೆಲ್ಲ ಸೈಂಟಿಫಿಕ್ ಆಗಿದೆ. ಇವು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದು ಏನು ಔಷಧ ರೂಪವಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ನಮ್ಮ ಒಂದು ಪದ್ಧತಿ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ನಾವು ಎಷ್ಟೋ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು.
1: ಡಾಕ್ಟರ್, ಇನ್ನು ಈ ವಾಕಿಂಗ್ ಹೋದ್ರೆ ನೋಡ್ತೀವಿ, ನನಗೆ ಸ್ವಲ್ಪ ಕಾಲ್ ನೋವಿದೆ, ಹಾಗಾಗಿ ಬಿಸಿಲಿಗೆ ಕಾಲು ಉಟ್ಕೊಂಡು ಕೂತಿದೀವಿ ಅಂತಾರೆ. ಈ ಬಿಸಿಲಿನ ಮಹತ್ವ ಎಷ್ಟಿದೆ?
0: ಇದು ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣ ಆಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂತ ವಿಚಾರ. ಏನಾಗ್ತಿದೆ ಈ ಒಂದು ನಗರೀಕರಣ ಆದಾಗ ಅಂತಂದ್ರೆ, ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಬಂದಿದೆ ಮತ್ತೆ ಎ ಸಿ ವ್ಯವಸ್ಥೆ ಎಲ್ಲ ಬಂದಾಗ ಏನಾಗ್ತಿದೆ, ಇದೆ. ನಾವು ನಮ್ಮ ಜನ ಯಾವ ಹಳೆ ಕಾಲದಲ್ಲಿ ಏನು ಬೆಳಿಗ್ಗೆ ಸೂರ್ಯೋದಯ ಗೋಧೂಳಿ ಆ ಒಂದು ಸಂಸ್ಕೃತಿನ ನಾವು ತುಂಬಾ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಏನು ಬಿಸಿಲು ಬಿಸಿಲಿನ ಮಹತ್ವ ಅಂತಂದ್ರೆ, ಈ ಸ್ನಾನದಲ್ಲಿ ಸಪ್ತವಿಧ ಸ್ನಾನ ಅನ್ನೋ ಒಂದು ಪದ್ಧತಿ ಇದೆ, ಕಾನ್ಸೆಪ್ಟ್ ಇದೆ. ಅದರಲ್ಲಿ ಮಾಂತ್ರಂ ಭೌಮಂ ತಥಾಜ್ಞೇಯಂ ವಾಯುವಂ ದಿವ್ಯಮೇವಚ ಅಂತ ಹೇಳ್ತಾರೆ. ಅದರಲ್ಲಿ ಸೂರ್ಯ ಸ್ನಾನನೂ ಒಂದಿದೆ. ಅಂದ್ರೆ ನಮ್ಮ ಬೆಳಗಿನ ಜಾವದ ಸೂರ್ಯನಿಗೆ ನಾವು ಮೈಯನ್ನು ಒಡ್ಡುವುದರಿಂದ

0: ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತ್ರೀ ಅಂದ್ರೆ ನಮಗೆ ಈಗಿನ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ವಿಟಮಿನ್ ಕಾನ್ಸೆಪ್ಟ್ ಅಂತಿದೆ, ಆ ಒಂದು ಮೂಳೆಯನ್ನ ಗಟ್ಟಿ ಮಾಡ್ತಕ್ಕಂತ ಶಕ್ತಿ ಸೂರ್ಯನ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗಿದೆ. ಅದರಿಂದ ನಾವು ಬರೀ ಎ ಸಿಯಲ್ಲಿ ಓಡಾಡ್ಕೊಂಡು ಬಹಳ ಇಲ್ಲ ಅಂತಂದಾಗ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ನಮ್ಮ ಮೂಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೆ. ಆ ಮೂಳೆಯ ಸಾಂದ್ರತೆ ಜಾಸ್ತಿ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಕೀಲು ರೋಗ, ಸಂಧಿ ರೋಗ ಏನಂತೀವೋ ಅದನ್ನ ತುತ್ತಾಗ್ದಂಗೆ ಇರ್ತಕ್ಕಂಥ ಚಾನ್ಸಸ್ಸು ನಮ್ಮವ್ರಿಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಯುವ ಜನತೆಗಾಗಿರ್ಬೋದು ಮತ್ತೆ ಈಗಿನ ಯಾರು ಈಗಿನ ಒಂದು ಜೀವನ ಶೈಲಿ ನಡ್ಸ್ಕೊಂಡ್ ಬರ್ತಾ ಇದಾರಲ್ಲ ಅವ್ರಿಗೆಲ್ಲರಿಗೂ ಶ್ರೋತೃಗಳಿಗೆ ಸಾಧ್ಯ ಆದಷ್ಟು ದಿನ ಅಲ್ಲಿಲ್ಲ ವಾರಕ್ಕೆ 2 ಸಲ 3 ಸಲ ಆದ್ರೂ ಸಹ ಬೆಳಗಿನ ಸೂರ್ಯನ ಕಿರಣಗಳಿಗೆ ರಶ್ಮಿಗಳಿಗೆ ನಮ್ಮ
1: ದೇಹವನ್ನು
0: ಕಾಯಿಲೆನ ನಾವು ತಡೆಗಟ್ಟಬಹುದು. ಆಮೇಲೆ ಈ ಋತು ನಿಂತಾಗ ಅಂದ್ರೆ ಈ ಋತುಮತಿಯ ಲಕ್ಷಣ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, 45-50 ವರ್ಷದ ಹೆಣ್ಮಕ್ಳಿಗೆ ಋತು ಚಕ್ರ ನಿಲ್ಲುತ್ತೆ. ಇದು ನಿಂತಾಗ ನಮ್ಮ ದೇಹದಲ್ಲೇ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಆ ಹೆಣ್ಮಕ್ಳಿಗೆ ಯೂಶಲಿ ಏನಂದ್ರೆ ನಾವು ಬಹಳ ಇನ್ಸಿಸ್ಟ್ ಮಾಡೋದು ಏನಂತಂದ್ರೆ ಸಾಧ್ಯ ಆದಷ್ಟು ಬೆಳಗಿನ ಜಾವ ಆದ್ರೂ ಅಥವಾ ಸಾಯಂಕಾಲ ಆದ್ರೂ ಸೂರ್ಯನ ರಶ್ಮಿಗಳಿಗೆ ವಾಕಿಂಗ್ ಆದ್ರೂ ಮಾಡ್ಲಿ, ಏನಾದ್ರು ಒಂದು ಮೈ ಒಡ್ಡಿದರೆ ಅವ್ರಿಗೆ ಖಂಡಿತವಾಗಿಯೂ ಕ್ಯಾಲ್ಸಿಯಂ ನ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಪ್ರಕೃತಿ ದತ್ತವಾಗಿನೂ ಏನ್ ಬರುತ್ತೆ ಅದು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಏನಾದ್ರು ಈ ಸಂಧಿ ರೋಗ ಯಾವ ರೀತಿ ಏನು ಎತ್ತ ಅಂತಂದ್ರೆ ಯಾವ್ದು ಭಯ ಪಡೋದೇನು ಬೇಕಾಗಿಲ್ಲ. ಎಲ್ಲಾ ಕಾಯಿಲೆಗಳು ಸಹ ಎಲ್ಲದನ್ನೂಕ್ಕೂ ಔಷಧ ಇದ್ದೇ ಇರುತ್ತೆ. ಒಬ್ಬರಿಗೆ ಔಷಧ ರೂಪದಲ್ಲಿ ಇರ್ಬೋದು, ಕೆಲವರಿಗೆ ಶಸ್ತ್ರಚಿಕಿತ್ಸೆ ರೂಪದಲ್ಲಿ ಇರ್ಬೋದು. ಬಟ್ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗ್ಬೇಕು. ಯಾಕಂದ್ರೆ ನಾವು ಈಗೆಲ್ಲ ವಿದ್ಯಾವಂತರಾಗ್ತಿದೀವಿ, ವಿದ್ಯಾವಂತರಾದಾಗ ನಾವು ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟುವಿಕೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಬಂದಿದೆಯಾ, ಬಂದ ನಂತರ ಆದಷ್ಟು ಬೇಗ ಅದನ್ನ ನಾವು ಖಾತರಿ ಪಡಿಸ್ಕೊಂಡು ತಜ್ಞ ವೈದ್ಯರ ಬಳಿ ಹೋದ್ರೆ ಸಂಧಿ ರೋಗಗಳು ಯಾವುದೇ ರೀತಿಯ ಜೀವನ ನಡೆಸಲಿಕ್ಕೆ ತೊಂದರೆ ಆಗದಿರ್ತಕ್ಕಂತ ಒಂದು ಚಿಕಿತ್ಸೆ ನಮ್ಮಲ್ಲಿ ಇದಾವೆ. ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳಿದಾವೆ. ಆಯುರ್ವೇದ ಒಂದು ಇದೆ, ಬೇರೆನು ಆಧುನಿಕ ಪದ್ಧತಿಗಳು ಯಾವುದೇ ಚಿಕಿತ್ಸಾ ಪದ್ಧತಿಗಳೆಲ್ಲ ಸಹ ರೋಗಿಗೆ ಎದುರ್ಕೊಳ್ಳತಕ್ಕಂತ ಒಂದು ಸ್ಥಿತಿ ನಿರ್ಮಾಣ ಆಗದಿರ್ತಕ್ಕಂಥ ಎಲ್ಲಾ ಚಿಕಿತ್ಸಾ ಪದ್ಧತಿಗಳಿದಾವೆ. ಆದ್ರಿಂದ ಯಾವುದೇ ರೀತಿ ಭಯ ಬೇಡ, ಇದನ್ನ ಪ್ರಿವೆಂಟ್ ಮಾಡೋಣ. ಪ್ರಿವೆಂಟ್ ಆಗಲಾಗಲಿಲ್ಲ ಬಂದಿದೆ ಅಂತಂದ್ರೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದ್ರ ಮೂಲಕ ಅವ್ರ ಸಹಜ ಜೀವನ ಮಾಡಬಹುದು ಅಂತ ಶ್ರೋತೃಗಳಿಗೆ ಭರವಸೆಯನ್ನು ಕೊಡ್ತೀನಿ.
1: ಧನ್ಯವಾದಗಳು ಮೇಡಮ್, ಮಾಹಿತಿಗಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೂ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಶಂಕರಣ್ಣ, ಓ ನೋಡು, ಸಣ್ಣದಾಗಿ ಜಿಟ್ಟಿ ಜಿಟ್ಟಿ ಜಿಟ್ಟಿ ಮಳೆ ಎಲ್ಲ ಶುರುವಾಯ್ತು.
3: ಹೌದೌದು.
2: ಆಗ್ಲೇ ನೋಡು ನೀನು, ಈ ಎಲ್ಲ ರೆಡಿಮೇಡ್ ಆಗೋ ತರದಲ್ಲಿ ಈ ಛತ್ರಿ ಮತ್ತೆ ಈ ಗೊಂಬೆ ಬೊಂಬೆ ಎಲ್ಲ ರೆಡಿ ಮಾಡ್ಕಂತೆ ಕೂತ್ಬಿಟ್ಟಿದ್ಯಲ್ಲ, ಜಿಟ್ಟಿಂದ ಹೊಸಿ ಕೆಳಿ ಕಿಳಿ ಮಳೆ ಏನ್ ಜೋರಾಗಿ ಬತ್ತಿಲ್ಲ.
3: ಅಯ್ಯೋ, ಈಗ ಛತ್ರಿ ಇರೋದ್ರಿಂದ ಛತ್ರಿ ರೆಡಿ ಮಾಡ್ಕತ್ತಿದ್ದೀನಿ. 30 ವರ್ಷದಿಂದ ಗೊರ್ಗ ಮಾಡ್ಕತ್ತಿದ್ದೆ.
2: ನಾನ್ ನೋಡು, ಆ ಗೊರ್ಗದ್ದು ವಿಶೇಷ ಹೇಳ್ಬೇಕು ಅಂತಂದ್ರೆ ಎರಡ್ ರೀತಿ ಅನುಕೂಲ ಆಗದ್ರಲ್ಲಿ. ಒಂದು ಬೆಚ್ಚಗಾಗದು,
3: ಹೌದು.
2: ಇನ್ನೊಂದು ಮಳೆ ನೆನೆತಿತ್ತಿಲ್ಲ,
3: ನೆನೆತಿರ್ಲಿಲ್ಲ.
2: ಇತ್ತೀಚೆಗೆ ಹೊಸಿ ಅದನ್ನ ಈ ಮಾಡರ್ನೈಸೇಷನ್ ಅಂತ ಅನ್ಕೊಂಡು ಅದ್ರ ಮೇಲೆ ಹೊಸಿ ಪ್ಲಾಸ್ಟಿಕ್ ಇಷ್ಟಿಕ್ ಎಲ್ಲ ಹಾಕಬಿಟ್ಟು ಅಣ್ಣ, ಬಹಳ ಚೆನ್ನಾಗಿ ಬೆಚ್ಚಗಾಯ್ತದೆ.
3: ಮುಖ್ಯವಾಗಿ
2: ಈಗ ನೋಡು, ಈ ಹೊತ್ತಿನಾಗೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸಾಲೆ ಪಾಲೆ ಶುರು ಆಗೈತೆ, ಮಕ್ಕಳು ಹೆಂಗೋ ಹೋಗಿ ಬಂದು ಮಾಡ್ತವೆ, ಜೋರಾಗೇನ್ ಮಳೆ ಇಟ್ಕಂದಿಲ್ಲ. ಆದ್ರೂ ಇತ್ತೀಚೆಗೆ ಈಗ ಒಂದು 4-5 ದಿನದಿಂದ ನೋಡ್ತಾ ಇದ್ದೀನಿ, ಈ ಮಳೆ ಆಗಿದ್ದಕ್ಕೋ ಅಥವಾ ಗಾಳಿ ಪಾಳಿ ಬೀಸಿದ್ಕೋ ಏನೋ, ಈಗ ಒಂದ್ 2-3 ದಿನದಲ್ಲಿ ಕರೆಂಟ್ ಇರಕ್ಕಲ್ಲ.
3: ಮಳೆ ಶುರು ಆದ್ರೆ ಹಂಗೆ ಅಲ್ಲ ಶಂಕರಣ್ಣ, ಮಳೆ ಶುರು ಆದ್ರೆ ಕರೆಂಟ್ ಮರಿಬೇಕು ನಾವು. ಅದು ಹಳ್ಳಿ ಪಳ್ಳಿಯಲ್ಲಿ ಇದ್ಕೊಂಡು ಅದ್ ಹೇಳಕ್ಕಾಗಲ್ಲ ಬಿಡು.
2: ಅದು ಹೇಳ್ತಾರೆ ಅವ್ರಿಗೇನು, ಪಾಪ ಏನು ಲೈನ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಎಲ್ಲಿ ಮರಬಿದ್ದಾಯ್ತೋ ಏನಾಗೈತೋ ಅನ್ನೋದು ಗೊತ್ತಾಗ್ದನೆಯ. ಮಕ್ಕಳಿಗೆ ನೋಡು, ಬೇಸ್ಗೆನಾಗೆ ಹಿಡಿಯೋದು ಒಂಥರ ಕಷ್ಟ, ಆದ್ರೆ ಈ ಟೈಮ್ನಾಗೆ ಓದ್ಸೋದೋಸಿ ಕಷ್ಟ ಆಯ್ತೈತೆ ನನಗೆ.
3: ಏ ಕಷ್ಟ ಅಂತೀಯಲ್ಲ ಶಂಕರಣ್ಣ, ನೀನ್ ನಮ್ ಕತೆ ಬಿಡು. ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕೊಡಗ್ ಕಡೆಗೆ ಹೋಗ್ಬಿಟ್ರೆ
2: ಮಲ್ಸಿಮೆಗೆ
3: ಏ 3-4 ದಿವಸ ಇರಕ್ಕಲ್ಲ ಕರೆಂಟ್.
2: ಕರೆಂಟ್
3: ಒಂದ್ಸರಿ ಹೋಯ್ತು ಅಂತ ಅಂದ್ರೆ ಕರೆಂಟ್ ಇಲ್ಲ, ಫೋನು ಇಲ್ಲ, ಟಿವಿನೂ ಇಲ್ಲ,
2: ಎಂತದೂ ಇಲ್ಲ, ಒಂಥರ ಕತ್ಲೇನಾಗಿರ್ಬೇಕಾಯ್ತದೆ.
3: ಕತ್ಲೇನಾಗಿರ್ಬೇಕು.
2: ಓ
3: ನೋಡು, ಈಗ ಇವೆಲ್ಲವ ಬಂದ್ವಾ, ಮೊದ್ಲೆಲ್ಲವ ಟೆಲಿಫೋನ್ ವೈರ್ ಕಟ್ ಆಗವು, ಅವಾಗೆಲ್ಲ ಫೋನ್ ಮಾಡಕ್ ಆಯ್ತಿರ್ಲಿಲ್ಲ. ಈಗ ಇವ್ ಬಂದ ಅಂತ ಅಂತ ಅನ್ಕೊಂಡ್ರೆ
2: ಮೊಬೈಲ್ ಫೋನ್
3: ಕರೆಂಟ್ ಇಲ್ದಾನೆ ಚಾರ್ಜ್ ಆಗ್ದಾನೆ ಸ್ವಿಚ್ ಆಫ್ ಆಯ್ತವಲ್ಲ,
2: ಅಂದ್ರೆ ಅನುಕೂಲ ಎಷ್ಟಾದ್ರು ಅನಾನುಕೂಲನು ಐತೆ ಅನ್ನೋದನ್ನ ಹೇಳ್ತಾ
3: ಇದ್ದೆ. ಅದಕ್ಕೆ ತಕ್ಕನಾಗಿ ತಂತ್ರಜ್ಞಾನ ಮುಂದುವರಿತಿರ್ತ ಶಂಕರಣ್ಣ. ಆಯ್ತಾ, ನಾನು ನಿನ್ಗೂ ಸಿಕ್ಕಾಪಟ್ಟೆ ಬಡ್ಕಂಡೆ 2 ವರ್ಷದಿಂದಲೂ. ಸ್ವಲ್ಪ ಏನಾದ್ರೂ ಸೋಲಾರ್ ಪಲ್ಲಾರ್ ಹಾಕಸ್ಕ ಬೇಕಾಯ್ತದೆ ಅಂತ ಅಂತ ಹೇಳಿದ್ ಮತ್ತೆ ಕೆಳಕಲ್ವಲ್ಲ.
2: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಸ್ಕ ಅಂತ ಹೇಳಿ ಅಂತವ. ಸೋಲಾರ್ ಹಾಕಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಸ್ಕತ್ತಿನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ, ಅದನ್ನ ನಿಭಾಯಿಸಕ್ಕಲ್ಲ ಅಂತ.
3: ಏನಾಗಲ್ಲ, ಈಗ ನೋಡು ಕೇಂದ್ರ ಸರ್ಕಾರದಲ್ಲಿ PM ಸೂರ್ಯ ಘರ್ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡವ್ರೆ. ಆಯ್ತಾ, ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳ್ಬಿಟ್ಟು.
2: ಓ, ಉಚಿತವಾಗಿ ವಿದ್ಯುತ್ ಅಂತಂದ್ರೆ
3: ಅಂತ ಅಂದ್ರೆ, ಈಗ ನೋಡು ಶಂಕರಣ್ಣ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ, ನಗರೀಕರಣ ಜಾಸ್ತಿ ಆಯ್ತೈತೆ. ಆಯ್ತಾ, ಸಂಪನ್ಮೂಲಗಳು ಎಷ್ಟೆಷ್ಟಿದ್ದು ಅಷ್ಟೇ ಅವೆ. ಆಯ್ತಾ, ಎಲ್ಲಾರ್ಗು ತಲುಪಿಸ್ಬೇಕು ಅಂತ ಅಂತ ಅಂದ್ರೆ ಹೊಸ ಹೊಸದ ಕಂಡಿಡ್ಕೋಬೇಕು. ಆಯ್ತಾ, ಈಗ ಕರೆಂಟು ಯಾಕೆ ಇರಕ್ಕಿಲ್ಲ ಅಂತ ಅಂತ ಅಂದ್ರೆ ಗೊತ್ತು ನಿನ್ನ ಸಮಸ್ಯೆ. ಒಂದು, ಈಗ ಬೇಸಿಗೆಲ್ಲೇ ನಮಗೆ ತೊಂದರೆ ಆಯ್ತದೆ, ಮಳೆಗಾಲದಲ್ಲಿ ಈ ತರ ತೊಂದರೆ ಆಯ್ತದೆ. ಆಯ್ತಾ, ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ಸೋಲಾರ್ ಒಂದು ಹೊಸ ಇದಲ್ವಪ್ಪ,
2: ಕಾನ್ಸೆಪ್ಟ್
3: ಸುಮಾರು ವರ್ಷದಿಂದಲೂ ಮಾಡ್ತಾವ್ರ, ಅದಕ್ಕೆ ಅದ ಹಾಕಿಸ್ಕೋಬೇಕು. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂತ ಅಂತಂದ್ರೆ, ಇದ ಉಚಿತವಾಗಿ ಅಂತ ಅಂತಂದ್ರೆ ಪ್ರತಿಯೊಬ್ಬರಿಗು, ಯಾರಿಗೆ ಆಸಕ್ತಿ ಇರ್ತದ ಅಂತರ್ಗೆ ಕೊಡ್ಬೇಕು ಅನ್ನೋ ತರದಲ್ಲಿ ಮಾಡ್ಕೊಂಡು ಇಡೀ ದೇಶದಾದ್ಯಂತವ 1 ಕೋಟಿ ಮನೆಗಳಿಗೆ ಈ ಸೌರ ಫಲಕಗಳನ್ನ ಅಳವಡಿಸೋ ಅಂತ ಒಂದು ಯೋಜನೆ ಇದು. ಆಯ್ತಾ, ಈ ಯೋಜನೆ ಏನು ಅಂತ ಅಂತ ಅಂದ್ರೆ, ನಮ್ಮ ಮನೆ ಮೇಲ್ಗಡೆಗೆ ಇದು ಹಾಕೋಬಿಟ್ಟು ಸೋಲಾರ್ ಪ್ಯಾನಲ್ ಗಳು ಬರ್ತವಲ್ಲ ಆ ತಟ್ಟೆ ಹಂಗೆ, ಅವೆಲ್ಲನ್ನು ಹಾಕೊಂಡು ಅವು ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಆಯ್ತಾ, ಅದ ನಮ್ಮನೆಗೆ ಮೊದಲು ಬಳಕೆ ಮಾಡ್ಕೊಳ್ಳೋದು. ಆಯ್ತಾ, ನಮ್ಮನೆ ಮೇಲೆ ಸೋಲಾರ್ ಇತ್ತು ಅಂತ ಅಂತ ಅಂದ್ರೆ ನಮಗೆ 24 ಅವರ್ಸ್ ಕರೆಂಟ್ ಇರ್ತದೆ. ಆಯ್ತಾ, ಇದು ಹೆಚ್ಚುವರಿ ಆಯ್ತು ಅಂತ ಅಂತ ಅಂದ್ರೆ, ಒಂದು ಮನೆ ಮೇಲ್ಗಡೆ 1 ತಿಂಗಳಿಗೆ 300 ಯೂನಿಟ್
2: ಬಳಸೋಷ್ಟು ವಿದ್ಯುತ್ ಬರ್ತದೆ.
3: ಆಯ್ತಾ, ಈಗ 300 ಯೂನಿಟ್ ಮನೆಗೆ ಬೇಕಾಗಿಲ್ಲ
2: ಅಷ್ಟೊಂದು,
3: ಒಂದು 60-70 ಹೆಚ್ಚು ಕಮ್ಮಿ ಅಂದ್ರೆ 100, ಇನ್ನು 200 ಉಳಿತದಲ್ಲ. ಅದನ್ನ ಏನ್ ಮಾಡ್ಬೋದು ಅಂತ ಅಂತ ಅಂದ್ರೆ, ನಾವು ಈ KB ಅವಲ್ಲ ಅವಕ್ಕೆ ಮಾರಾಟ ಮಾಡಬಹುದು.
2: ಕರೆಂಟ್ ಆಫೀಸ್ ಗಳಿಗೆ ನಾವೇ ಕರೆಂಟ್ ಕೊಡಬಹುದು,
3: ನಾವೇ ಕರೆಂಟ್ ಮಾರಾಟ ಮಾಡ್ಬಿಡೋದು. ಅದು ದುಡ್ಡು ಕೊಡ್ತಾರ ಅವರು, ಅದ್ ದುಡ್ಡು ಹೆಚ್ಚು ಕಮ್ಮಿ ಒಂದು ತಿಂಗಳಲ್ಲಿ 15-18,000 ರೂಪಾಯಿ ದುಡಿಮೆ ಮಾಡಬಹುದು ಅಂತ ಮನೇಲಿ
2: ಹಾಕಿಸ್ಕೊಳ್ಳೋದ್ರಿಂದ.
3: ಈ ತರದ್ದು ಇದೊಂದು ಒಳ್ಳೆ ಯೋಜನೆ ಶಂಕರಣ. ಆಯ್ತಾ, ಈಗ ಏನು ತುಂಬಾ ಜನಸಂಖ್ಯೆ ಜಾಸ್ತಿ ಆಯ್ತೈತು ಅದೆಲ್ಲದಕ್ಕೂ ತಲುಪಿಸೋ ಅಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ. ಆಯ್ತಾ, ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ಇದ ಹಾಕಿಸ್ಕೊಳಕ್ಕೆ ಈ ಲೋನ್ ಕೊಡ್ತಾರೆ.
2: ಅಂದ್ರೆ ಸರ್ಕಾರದವರು
3: ಸರ್ಕಾರದವರು ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಏನು ಬರೀ ನಮ್ಮ ಜೇಬಲ್ ಇರ್ತದಲ್ಲ ಆ ದುಡ್ಡಲ್ಲಿ ಆಗ ಅಂತ ಕೆಲ್ಸಗಳ
2: ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತದಲ್ವಾ,
3: ಅದಕ್ಕೋಸ್ಕರವ ಈ ಲೋನ್ ಕೊಟ್ಬಿಡ್ತಾರಂತೆ
2: ಸರ್ಕಾರದಿಂದ.
3: ಸರ್ಕಾರದಿಂದ ಲೋನ್ ಕೊಟ್ಬಿಟ್ಟು ಅದು ಎಷ್ಟು ಖರ್ಚಾಯ್ತದ ಅಷ್ಟಕ್ಕೆ ಕೊಟ್ಬಿಟ್ಟು ಅದ ಕಡಿಮೆ ಬಡ್ಡಿನಲ್ಲಿ ತೀರುವಳಿ ಮಾಡ್ಕೊಳ್ಳೋ ತರದಲ್ಲಿ ಒಂದು ಇದೊಂದು ಸ್ಕೀಮ್ ಶಂಕರಣ ಆಯ್ತಾ. ನೋಡು ಇದುವರೆಗೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ 2025ನೇ ವರ್ಷದ ಕೊನೆವರೆಗೂ ಸುಮಾರು 10,907 crore ಕೊಟ್ಟವ್ರ ಅಂತ ನೋಡು. ಈಗಾಗಲೇ 579,000 ಇದ ಅಳವಡಿಕೆ ಮಾಡ್ಕೊಂಡ್ರ ಅಂತಾರ.
2: ಅಷ್ಟು ಜನ ಈಗ ಅದನ್ನ ಅಳವಡಿಸ್ಕೊಂಡವ್ರೆ
3: ಅಳವಡಿಸ್ಕೊಂಡವ್ರೆ
2: ಈ ಸರ್ಕಾರದ ಯೋಜನೆಯಿಂದ.
3: ಸರ್ಕಾರದ ಯೋಜನೆಯಿಂದ ಆಯ್ತಾ. ಈಗ ಅದಿತ್ತು ಅಂತ ಅಂದ್ರೆ ಶಂಕರಣ ಎಲ್ಲದನ್ನು ಮಾಡ್ಬೋದು. ಈಗ ಕರೆಂಟ್ ಅಂತ ಅಂತ ಅಂದ್ರೆ ಈಗ ಬೆಳಕಿಗೋಸ್ಕರ ಬೇಕು ನಮ್ಗೆ ಆಯ್ತಾ. ಬ್ಯಾಸ್ಕೆನಲ್ಲಿ ಪ್ಯಾನ್ ತಿರ್ಸಬೇಕು.

0: ಈಗ ಅಡುಗೆ ಮನೆಗೆ ಹೋದ್ರೆ
1: ಮಿಕ್ಸಿ ಪಕ್ಷಿ
0: ಹಾಕಿ ಹಾಕೊಳ್ಬೇಕೆ, ಅದಕ್ಕೆ ಬೇಕಾಯ್ತದೆ.
1: ಈಗ ಮನೆಯಲ್ಲಿರೋರ್ಗೆಲ್ಲ ಟೈಮ್ ಪಾಸ್ ಬೇಕು ಅಂದ್ರೆ ಟಿವಿ ಪವಿ ಹಾಕೊಳಕ್ ಬೇಕು
0: ಬೇಕು ಆಯ್ತಾ. ಹಿಂಗೆ ಇದು ತುಂಬಾ ಅನುಕೂಲ ಆಗಿರೋ ಒಂದು ವಿಷಯ ಇದು.
1: ಹಂಗಾಗಿ ನೀನ್ ಹೇಳೋದು ಈ ತರದೊಂದು ಯೋಜನೆ ಐತೆ, ಈ ಯೋಜನೆಯ ನಾವು ಸಾಫಲ್ಯ ಪಡ್ಕೊಂಡು ಹಾಕಬೇಕು, ಹಾಕೊಂಡು ಬಳಸ್ಕೋಬೇಕು, ಜೊತೆಗೆ ನಾವು ದುಡ್ಡು ಮಾಡಕ್ ಒಂದು ಅವಕಾಶ ಐತೆ ಅಂತ ಹೇಳ್ತಿದ್ಯಾ.
0: ದುಡ್ಡು ಮಾಡಕ್ಕೂ ಕೂಡ ಒಂದು ಅವಕಾಶ ಐತೆ, ಮನೆಗೆ ಕರೆಂಟ್ ಸಿಗ್ತದೆ, ಫ್ರೀಯಾಗಿ, ಜೊತೆಗೆ ದುಡ್ಡು ಸಿಗ್ತದೆ, ದುಡ್ಡು ಖರ್ಚು ಮಾಡ್ಕೋಬಹುದು. ನೀನು ಮನೇಲಿ ಬಿಲ್ ಕಟ್ಟೋದು
1: ತಪ್ಪದೆ
0: ನೋಡು. ಈಗ ಈ ಚಂಡೀಗಢ ದಮನ್ ಮತ್ತೆ ದಿಯು ಅಂತೇಳಿ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ರಂತೆ, ಇಷ್ಟು ಮನೆಗೆ ನೀವು ಹಾಕಿಸ್ಬೇಕಿದೆ ಅಂತ ಅಂತ ಅನ್ಕೊಂಡು ಅವರು ಎಷ್ಟು ಕೊಟ್ಟಿದ್ರೋ ಅಷ್ಟು ಟಾರ್ಗೆಟ್ ರೀಚ್ ಆಗ್ಬಿಟ್ಟವ್ರಂತೆ.
1: ಅಂದ್ರೆ ಎಲ್ರಿಗೂ ಬಳಸ್ಕೊಬಿಟ್ಟವ್ರ ಆ ಭಾಗದಲ್ಲಿ
0: ಬಳಸ್ಕೊಂಡವ್ರೆ. ಅದ್ ಬಿಟ್ರೆ ನೋಡು ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು ಇವರೆಲ್ಲ ಚೆನ್ನಾಗಿ ಮಾಡ್ತವ್ರಂತೆ. ಈಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಐತೆ. ಯಾಕೆ ಅಂತಂದ್ರೆ ನಾನು ಹೇಳತ್ಲೇ ಇರ್ತೀನಿ, ನೀನ್ ಕೇಳತ್ಲೇ ಇರ್ತೀಯ, ಏನು ಮಾಡಕ್ಕಲ್ಲ ನೀನು.
1: ಹಂಗೆ ನಮ್ ಜನ ಇದೇ ತರ ನಂತರವ
0: ಹಂಗೆ ಅಂತ ಅಂತ ಎಲ್ಲರೂ ಕೋಬಾರ ಚಕ್ರಣ ಅಂತಂದ್ರೆ ಇಂಥವೆಲ್ಲ ಹೊಸ ಹೊಸ ಸ್ಕೀಮ್ಗಳು ಬಂದಾಗ ಬಳಕೆ ಮಾಡ್ಕೋಬೇಕು,
1: ತಿಳ್ಕೊಬೇಕು ಮೊದಲು
0: ತಿಳ್ಕೋಬೇಕು.
1: ಹಂಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿನ ವಹಿಸ್ತಾ ಇಲ್ಲ
0: ವಹಿಸ್ಕೊಂಡು ಮಾಡೋದ್ರಿಂದವ ನೋಡು. ಈಗ ಒಂದು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ತುಂಬಾ ಪರಿಸರ ಮಾಲಿನ್ಯನೂ ಆಗುತ್ತೆ ಆಯ್ತಾ. ನೀರಿನಿಂದ ಮಾಡೋದಾಗ್ಲಿ ಬೇರೆ ಬೇರೆ ತರದಲ್ಲಿ ಮಾಡೋದಾಗ್ಲಿ ಯಾವುದೇ ಆಗ್ಲಿ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರೆ ಈ ಸೌರ ವಿದ್ಯುತ್ ಆಗ್ಬಿಟ್ರೆ ಪರಿಸರ ಮಾಲಿನ್ಯವೇ ಆಗಲ್ಲ, ನೇರವಾಗಿ ಅದ್ರ ಪಡ್ಗದ್ ಬೀಳ್ತದೆ, ಕರೆಂಟ್ ಉತ್ಪಾದನೆ ಆಯ್ತದೆ, ಮನೆಯಿಂದ ನಮ್ಗೆ ಎಷ್ಟು ಬಳಕೆ
1: ಮಾಡ್ಕೋಬಹುದು. ಅಂದ್ರೆ ಈ ತರ ಆಗ್ತಕ್ಕಂತ ಉಪಯೋಗ ನಾವು ಮಾಡ್ಕೋಬೇಕಾಗೈತೆ.
0: ಹೌದು,
1: ಮೊದಲನೇದಾಗಿ ಇಲ್ಲಿ ನೋಡೋಣ. ಈಗ ನಾನು ಆಗ್ಲೇ ನಿಂಗೆ ಹೇಳ್ದಂಗೆ ಈ ಒಂದು ಸೋಲಾರ್ ಪ್ಯಾನಲ್ ಎಲ್ಲ ಹಾಕೊಂಡು ನಮ್ಮ ಮನೆಗೆ ವಿದ್ಯುತ್ ನ ಬಳಸ್ಕಂದೆ ಅಂತಂದ್ರೆ ಮೊದ್ಲು ಮನೇಲಿ ಮಕ್ಳು ಸೋಂಬೇರಿ ಆಗೋದನ್ನ ತಪ್ಪಿಸ್ಬೋದು ನೋಡು.
0: ಹೌದೌದು.
1: ಯಾಕೆ ಅಂತಂದ್ರೆ ಈಗ ಮಕ್ಳು ಕಾರಣ ಹೇಳ್ತಿರ್ತಾವಲ್ಲ, ಕರೆಂಟ್ ಇಲ್ಲ ಓದಕ್ಕಾಗಲ್ಲ. ಈಗ ನಾವೆಲ್ಲ ಆದ್ರೆ ಹಿಂದೆ ಬಿಡು, ಈ ಬುಡ್ಡಿ ದೀಪ ಇಟ್ಕೊಂಡು ಎಲ್ಲಾದ್ರಲ್ಲೂ ಓದ್ತಾ
0: ಇದ್ದೋ.
1: ಈಗ ಸೀಮೆಣ್ಣೆ ಇಲ್ಲ, ದೀಪವೂ ಇಲ್ಲ, ಆಯ್ತಾ, ಕರೆಂಟ್ ಬರಗಂಟ ಕಾಯ್ತೀನಿ ಇರು ಇರು ಇರು ಅಂತ ಕಾರಣ ಹೇಳ್ಕೊಂಡ್ ಬಂದಿರ್ತವೆ. ಇದಾಗ್ಬಿಟ್ರೆ ಮಕ್ಳನ್ನ ಓದಿಸ್ದಂಗ ಆಯ್ತು, ಮನೇಲಿ ಯಾವಾಗ್ಲೂ ಬೆಳಕಿರ್ತದೆ, ಯಾರಿಗೂ ಬೇಸರನ ಹಾಕಲ್ಲ, ಹಗ್ಲ ಯಾವ್ದು ರಾತ್ರಿ ಯಾವ್ದು
0: ಗೊತ್ತಾಗಲ್ಲ.
1: ಜೊತೆಗೆ ನಮ್ಮ ಮನೇಲಿ ಮೇಲೆ ಏನ್ ಪ್ಯಾನಲ್ ಇಟ್ಕೊಂಡಿರ್ತೀವಿ ಅದರಿಂದ ನಮಗ್ ಬಂದಿದ್ ವಿದ್ಯುತ್ ಅಲ್ಲದೆ ನಾವೇ ಕರೆಂಟ್ ಆಫೀಸಿಗೆ ಕೊಟ್ಬಿಟ್ಟು ನಾವೀಗ ಅದರಿಂದ ದುಡ್ಡು ಪಡ್ಕೋಬಹುದು. ನೀನ್ ಹೇಳ್ದಂಗೆ ನಮ್ಗೆ ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ,
0: ಅನುಕೂಲ ಆಯ್ತದೆ.
1: ಜೊತೆಗೆ ನಾನು ತಿಂಗಳು ತಿಂಗಳು ಕೆಬಿ ಬಿಲ್ ಕಟ್ಟಂಗಿರಕಲ್ವಲ್ಲ,
0: ಕಟ್ಟಂಗಿರಕಲ್ಲ. ಎಷ್ಟೋ ಸರಿಯ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು ಮಿಕ್ಸಿ ತಿರೋಕ್ ಹಾಕಲ್ಲ ಅಂತ ಅನ್ಕೊಂಡು
1: ಹೇಳ್ಕೊಂಡು
0: ಹುಡ್ಗಾರದಲ್ಲಿ ಊಟ ಮಾಡಿಸಿ ಮಲ್ಕೋರ್ ಮಲ್ಲಿ ತಪ್ಪ್ತವ
1: ಅದು ದಿಟ ಅನ್ನು. ಯಾಕೆಂತಂದ್ರೆ ಈಗ ಮನೆ ಹೆಂಗಸರು ಈ ತರ ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸ್ಬೋದು.
0: ಏ ಇಲ್ಲ, ಸುಳ್ಳು ಹೇಳಕ್ಕಿಲ್ಲ ಪಾಪ, ಏನೋ ಒಂದು ಹೋದ ಪಾಪ ಅವ್ರ ತಾನೇ ಇನ್ನೇನ್ ಮಾಡಕ್ಕಾಯ್ತದೆ. ಈಗ ಕಲ್ಲಲ್ಲಿ ಅರಿಯೋದು ಪರಿಯೋದು ಎಲ್ಲ ಪ್ರಾಕ್ಟೀಸ್ ಇಲ್ಲ, ಹಂಗಾಗಿ ಹಿಂಗ ಆಯ್ತಾವ್ ಶಂಕರಣ, ಈ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂತಂದ್ರೆ ಗೊಡಗಾರಿಸ್ಕಲ್ಲ.
1: ಈಗ ನಾವೇ ಮನೆ ಒಳಗಡೆ ಅನ್ಸರ್ಸ್ಕೊಳ್ಳದೆ ಹೋಗ್ಲಿಲ್ಲ ಅಂತಂದ್ರೆ ಇನ್ಯಾರು ಅನ್ಸರ್ಸ್ಕೊಂಡಾರು. ಈಗ ಅಣ್ಣ ನೋಡು, ಈಗ ಹುಸಿ ತಂಡಿನೂ ಆಯ್ತು, ನಿನ್ ಜೊತೆ ಮಾತಾಡಿ ಒಂಥರ ಸೋಲಾರ್ ವಿಚಾರವಾಗಿ ಕೇಳಿ ಮೈ ಪುಳ್ಕನೂ ಆಯ್ತು. ಈ ಮಧ್ಯಾಹ್ನಕ್ಕೆ ಇಂಥ ಚಳಿ ಮತ್ತೆ ಈ ಮಳೆ ವಾತಾವರಣಕ್ಕೆ ನನಗೆ ಹುಸಿ ಬಿಸಿ ಬಿಸಿ ಹೇಗೆಂದವ್ರು ಹುಸಿ
0: ನೋಡು. ಒಳ್ಳೆ ಟೈಮು ಶಂಕರಣ ಇದು, ಮಳೆ ಒಳ್ಳೆ ಕಾಳು ಸಾರು ಮುದ್ದೆ ಅನ್ನ ಮಾಡೋರೆ, ಊಟ ಮಾಡ್ಕೊಂಡು ಹೋಗಿ ಬಂದ್ಬಿಡುದು.
1: ಅಯ್ಯೋ, ನೀನ್ ಹೇಳಿದಕ್ಕೆ ನನ್ಗೆ ಇನ್ನು ಬಹಳ ಖುಷಿ ಆಯ್ತು. ಹುಳ್ಳಿ ಕಾಳು ಸಾರು ತಿಂದು ದಪ್ಪರ ದಿನ ಆಗಿತ್ತು.
0: ಹೌದು,
1: ನಡಿ ಒಳಿ ಕತ್ಲೆ ಮನ್ಲಿಕ್ಕೆ ಹಾಕು, ಊಟ ಮಾಡ್ಕೊಂಡೆ ಹೋಯ್ತೀನಿ.
0: ಬಾಬಾ,
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ. ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ. ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿಶಕ್ತಿಯೇ ರಾಷ್ಟ್ರ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಲಾಗಿದ್ದು, ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ.
ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3ರಿಂದ ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದ್ದು, ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಆರ್ಸೋನಿಯಾ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025ರ ಜೂನ್ 12ರಂದು ಏರ್ ಇಂಡಿಯಾ ಎಐ 171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯ್ ವಿರುದ್ಧ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ಧ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು, ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು, 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ದತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡುಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 155214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ

0: ಧ್ವನಿಯೆತ್ತೋಣ, ಹೊಸ ಜೀವನ ರೂಪಿಸೋಣ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.

ಶ್ರೀನಿವಾಸ ಕಲ್ಯಾಣ ಚಿತ್ರದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಚಂದನ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಮಹಾಕವಿ ಲಕ್ಷ್ಮೀಶ ನಮ್ಮ ನಾಡಿನ ಒಬ್ಬ ಹೆಮ್ಮೆಯ ಕವಿ. ಆತನ ಜೈಮಿನಿ ಭಾರತ ಭಾಗವತ ಸಂಪ್ರದಾಯದ ಒಂದು ಮಹಾಕಾವ್ಯ. ಧರ್ಮರಾಯನ ಅಶ್ವಮೇಧ ಯಾಗದ ಕುದುರೆ ಸ್ತ್ರೀ ರಾಜ್ಯದ ಒಡತಿಯಾಗಿದ್ದ ಪ್ರಮೀಳೆಯ ಒಂದು ಗಜಪುರಕ್ಕೆ ಪ್ರವೇಶ ಮಾಡಿದೆ. ಆಕೆಯನ್ನ ಒಳ್ಳೆಯ ಮಾತಿನಿಂದ ಒಪ್ಪಿಸಿದ್ದಾನೆ ಯಜ್ಞಾಶ್ವದ ನೇತೃತ್ವವನ್ನು ವಹಿಸಿರತಕ್ಕಂಥ ಅರ್ಜುನ. ಭಯಂಕರವಾಗಿರತಕ್ಕಂತಹ ಭೀಷಣ ಎಂಬತಕ್ಕಂತಹ ರಾಕ್ಷಸನನ್ನು ಕೂಡ ಸಂಹಾರ ಮಾಡಿ ಅರ್ಜುನ ಮಣಿಪುರಕ್ಕೆ ಹೋಗ್ತಕ್ಕಂತಹ ಒಂದು ಭಾಗ

ಜೈಮಿನಿ ಮಹರ್ಷಿಗಳು ಶ್ರೇಷ್ಠರಾದನಾದಂತಹ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಅಶ್ವಮೇಧ ಯಾಗದ ಕುದುರೆಯ ಜೊತೆಯಲ್ಲಿ ಧರ್ಮರಾಯನ ಚತುರಂಗ ಬಲ ವೇಗವಾಗಿ ಅನುಸರಿಸಿಕೊಂಡು ಬರ್ತಾ ಇದೆ. ಅರ್ಜುನ ನೇತೃತ್ವವನ್ನು ವಹಿಸಿಕೊಂಡಿದ್ದಾನೆ. ಅವನ ಆದೇಶದಂತೆಯೇ ಮುನ್ನಡೀತಾ ಇದ್ದಾಗ ಆ ಕುದುರೆ ತನ್ನ ಇಚ್ಛೆಯಂತೆಯೇ ಮುಂದೆ ಸಾಗ್ತಾ ಇದೆ. ಹಾಗೆ ಸಾಗ್ತಾ ಇದ್ದಂತಹ ಕುದುರೆ ಗಜಪುರಕ್ಕೆ ಪ್ರವೇಶ ಮಾಡಿದೆ. ಅದರ ಹಣೆಯ ಮೇಲೆ ಕಟ್ಟಿದ ಒಂದು ಪಟ್ಟಿಯ ಬರವಣಿಗೆಯನ್ನ ಓದಿಕೊಂಡಂತಹ ಅಲ್ಲಿನ ದಾಸಿಯರು ಸ್ತ್ರೀಯರು ರಾಣಿಯಾಗಿದ್ದಂತಹ ಪ್ರಮೀಳೆಯ ಅವಳ ಹತ್ರ ಹೋಗಿ ಅತ್ಯಂತ ಸಂಭ್ರಮದಿಂದ ಹೇಳ್ತಾ ಇದ್ದಾರೆ.

ಚಂದ್ರವಂಶದಲ್ಲಿ ಹುಟ್ಟಿ ಸುಪ್ರಸಿದ್ಧನಾಗಿರ್ತಕ್ಕಂತಹ ಧರ್ಮರಾಜನ ಕುದುರೆ ಈಗ ಗಜಪುರವನ್ನು ಪ್ರವೇಶ ಮಾಡಿದೆ. ಭೂಮಿಯಲ್ಲಿ ಬಲಿಷ್ಠರಾದವರು ಇದ್ದರೆ ಇದನ್ನು ಕಟ್ಟಬೇಕು. ಇದರ ಜೊತೆಯಲ್ಲಿ ಬಂದಿರತಕ್ಕಂತಹ ಅರ್ಜುನ ಅವನ ಸೈನ್ಯದ ಜೊತೆಗೆ ಇದಕ್ಕೆ ರಕ್ಷಣೆಯಲ್ಲಿದ್ದಾನೆ. ಕುದುರೆಯನ್ನು ಹಿಡಿದರೆ ಬಿಡಿಸಿಕೊಳ್ಳತಕ್ಕಂತಹ ಸಾಹಸಿಗಳು ಇದ್ದಾರೆ. ಹೀಗಾಗಿ ನಮಗೆಲ್ಲರಿಗೂ ಕೂಡ ಇದೊಂದು ಹೊಸ ಅನುಭವ ಆಗುತ್ತೆ ಅನ್ನುವ ಮಾತನ್ನ ಆ ದಾಸಿಯರು ಮಹಾರಾಣಿಯಾದಂತಹ ಪ್ರಮೀಳೆಗೆ ಹೇಳ್ತಾ ಇದ್ದಾರೆ. ಆ ಕ್ಷಣವೇ ಆ ಮಹಾರಾಣಿ ನಗ್ತಾ ಆ ಕುದುರೆಯನ್ನ ತನ್ನ ಲಾಯದಲ್ಲಿ ಕಟ್ಟುವಂತೆ ಆಜ್ಞಾಪಿಸಿದಾಳೆ. ನಂತರ ಸಿಂಹಾಸನವನ್ನು ಇಳಿದು ಯುದ್ಧಕ್ಕೆ ಸಿದ್ಧಳಾಗಿ ಹೊರಡ್ತಾ ಇದ್ದಾಳೆ.

ಗಜಪುರದ ವಿಶೇಷ ಎಂದ್ರೆ ಅಲ್ಲೆಲ್ಲವೂ ಕೂಡ ಸ್ತ್ರೀಯರೇ ಇರತಕ್ಕಂತಹದ್ದು. ಅದೊಂದು ಸ್ತ್ರೀ ರಾಜ್ಯ. ಹೊಳಪಾಗಿರ್ತಕ್ಕಂತಹ ಚಂಚಲವಾದ ಒಂದು ಕಣ್ಣಿನ ನೋಟವನ್ನು ಹೊಂದಿರತಕ್ಕಂಥವರು, ಭಾರವಾದ ಎದೆ ವಕ್ಷಸ್ಥಳಗಳಿಂದ ಕೂಡಿದವರು, ಹುಣ್ಣಿಮೆಯ ಚಂದ್ರನ ಬೆಳದಿಂಗಳಂತೆ ಶೋಭಿಸತಕ್ಕಂತಹ ದುಂಡಾದ ಮುಖವನ್ನು ಹೊಂದಿರತಕ್ಕಂತಹ ಆ ಮಾನಿನಿಯರು ತಮ್ಮ ಸಣ್ಣದಾದಂತಹ ಸೊಂಟದಿಂದ ಕೂಡಿದ, ಅಷ್ಟೇ ಯೌವನದ ಅಹಂಕಾರದಿಂದ ಗರ್ವಿತರಾದಂತಹವರು, ಹೊಸದಾದ ಚಿನ್ನ ಹೇಗೆ ಶೋಭಿಸುತ್ತೋ ಅಂತಹ ಬಣ್ಣದ ಶರೀರವನ್ನು ಹೊಂದಿರತಕ್ಕಂತಹ 300,000 ಹೆಚ್ಚಿನ ಸಂಖ್ಯೆಯ ಹೆಣ್ಣಿನಿಂದ ಕೂಡಿದ ಸೈನ್ಯ ಆ ಪ್ರಮಿಳೆಯ ಸುತ್ತಲೂ ಸೇರಿದೆ. ಆ ಚಂಚಲ ಮನಸ್ಕರಾದ ಸ್ತ್ರೀಯರ 100,000 ಅಶ್ವಸೈನ್ಯ, 1,000 ಆನೆಗಳ ಸೈನ್ಯ, 100,000 ರಥವುಳ್ಳ ಸೈನಿಕೆಯರು ಒಟ್ಟಾಗಿ ಅರ್ಜುನನ ಜೊತೆ ಹೋರಾಡಲು ಸಿದ್ಧರಾಗಿದ್ದಾರೆ.

ರಣರಂಗದಲ್ಲಿ ಹೋರಾಡುವ ವೀರ ನಾರಿಯರು ಚಲನವನ್ನು ತೊಟ್ಟಿದ್ದಾರೆ. ತಮ್ಮ ಎದೆಭಾಗಗಳನ್ನ ಬಿಗಿಯಾಗಿ ಕಟ್ಟಿಕೊಂಡಿದ್ದಾರೆ. ಕಾಂತಿಯಿಂದ ಚಿಮ್ಮತಾ ಇರತಕ್ಕಂತ ಕೂದಲನ್ನ ಅತ್ಯಂತ ವ್ಯವಸ್ಥೆಯಿಂದ ಸರ್ಪಾಕಾರವಾಗಿ ಹೆಣೆದು ಕಟ್ಟಿದ್ದಾರಂತೆ. ಸುಗಂಧ ದ್ರವ್ಯಗಳನ್ನ ಶರೀರಕ್ಕೆಲ್ಲ ಲೇಪಿಸಿಕೊಂಡಿದ್ದಾರೆ. ಥಳಥಳ ಹೊಳೆಯತಕ್ಕಂತ ಆಭರಣಗಳನ್ನು ಧರಿಸಿದ್ದಾರೆ. ಅದರ ಜೊತೆ ಜೊತೆಯಲ್ಲಿ ಮುಖದಲ್ಲಿ ನಗು ಎಂಬತಕ್ಕಂತ ಮಿಂಚುಗಳನ್ನು ಹೊರಸುಸ್ತಾ ಇದ್ದಾರಂತೆ. ಅವರ ಕಾಲುಗಳು ಹೆಚ್ಚಿನ ಶುಭ್ರತೆಯಿಂದ ಹೊಳಿತಾ ಇದೆ ಮತ್ತು ಅವರ ಮೃದುವಾದ ಸೊಗಸಾದ ತೋಳುಗಳು ಆಯುಧಗಳನ್ನು ಹಿಡಿದಿದ್ದಂತಹ ವೀರ ವನಿತೆಯರ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆಯಂತೆ. ಈ ರೀತಿಯಲ್ಲಿ ಆ ಯುದ್ಧ ಭೂಮಿಯ ಮುಂದೆ ನುಗ್ತಾ ಇದ್ದಾರಂತೆ. ಇಲ್ಲಿ ಒಟ್ಟಿನಲ್ಲಿ ತಮ್ಮ ಅಂಗಾಂಗಗಳು ಚೆನ್ನಾಗಿ ಕಾಣುವಂತೆ ಆ ಸ್ತ್ರೀಯರು ವಸ್ತ್ರದಿಂದ ಬಿಗಿದಿದ್ರು ಅನ್ನುವ ಮಾತನ್ನ ಕವಿ ಹೇಳ್ತಾ ಇದ್ದಾನೆ.

ಪ್ರಮೀಳೆಯ ಸ್ತ್ರೀ ಸೈನ್ಯ ನಿಧಾನವಾಗಿ ಮುಂದುವರೆದು ಬರ್ತಾ ಇದೆ. ಮೃದುವಾದ ತೋಳುಗಳಿಂದ ಕೂಡಿದ ಉಬ್ಬಿದ ಸ್ತನಗಳಿಂದ ಕೂಡಿರತಕ್ಕಂಥವರು ಆ ಯೌವನದ ಅಹಂಕಾರದಿಂದ, ಜೊತೆಗೆ ಎಲ್ಲರನ್ನ ಆಕರ್ಷಣೆ ಮಾಡತಕ್ಕಂತಹ ಅಂಗಾಂಗಗಳಿಂದ ಕೂಡಿದ್ದಾರೆ. ಚಿನ್ನದ ಆಭರಣಗಳಂತೂ ವರ್ಣರಂಜಿತವಾಗಿ ಹೊಳಿತಾ ಇದೆ. ಇನ್ನು ಅವರ ಕಣ್ಣುಗಳಂತೂ ದುಂಬಿಯಂತೆ ಕಪ್ಪಾದ ಆ ಕಣ್ಣುಗಳು, ಚಂಚಲವಾದ ಕಣ್ಣುಗಳು ಜನರನ್ನು ಮರುಳು ಮಾಡ್ತಾ ಇದೆಯಂತೆ. ಸಿಂಧೂರದ ತಿಲಕದಿಂದ ಅವರ ಹಣೆಗಳು ರಾರಾಜಿಸ್ತಾ ಇದೆ. ಮೃದುವಾಗಿ ಸದ್ದು ಮಾಡತಕ್ಕಂತಹ ಆಭರಣದಿಂದ ಕೂಡಿದ ವಸ್ತ್ರಗಳನ್ನು ಧರಿಸಿದ್ದಾರೆ. ಜೊತೆಯಲ್ಲಿ

ಸೈನ್ಯದ ದೃಶ್ಯವನ್ನು ಏನಂತ ಹೇಳಲಿ, ಚಿಮ್ಮುವ ಕಣ್ಣುಗಳ ಕಾಂತಿಯಿಂದ ಕೂಡಿದೆಯಂತೆ. ಸುಂದರವಾದಂತಹ ಜೋಡಿಯ ತೊಡೆಗಳನ್ನು ಹೊಂದಿದ ವಕ್ಷಸ್ಥಳವಂತೂ ಅತ್ಯಂತ ದುಂಡಾಗಿ ಆಕರ್ಷಣೀಯವಾಗಿದೆ. ಅಂತಹ ಅಂಗಾಂಗಗಳಿಂದ ಕೂಡಿದಂತವರು ಹೆಚ್ಚಿನ ಚಪಲತೆಯನ್ನು ಹೊಂದಿದ್ದಾರಂತೆ ಪ್ರಣಯ ಕೇಳಿಯಲ್ಲಿ. ಅದರಲ್ಲೂ ಪುರುಷರನ್ನು ಗೆಲ್ಲತಕ್ಕಂತಹ ಆ ಶಕ್ತಿಯನ್ನ ಅವರು ಪಡೆದುಕೊಂಡಿದ್ದರಂತೆ. ತಮ್ಮ ಮನಸ್ಸಿಗೆ ಬಂದ ಹಾಗೆ ಭೋಗ ಪಡತಕ್ಕಂತಹ ಆ ಕಾಮಿನಿಯರು ಈಗ ಅರ್ಜುನನ ಜೊತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಚಿನ್ನದ ರಥವನ್ನೇರಿ ಬರ್ತಾ ಇದ್ದಾರೆ. ಇಂತಹ ದೃಶ್ಯವನ್ನ ಎಲ್ಲ ಪರಿವಾರದವರು ಕೂಡ ಆ ಎಲ್ಲ ವೀರರು ಆಶ್ಚರ್ಯವಾಗಿ ನಿಂತು ನೋಡ್ತಾ ಇದ್ದಾರಂತೆ.

ಚಂಚಲವಾದ ಕಣ್ಣುಗಳಿಂದ ಕೂಡಿದಂತಹ ಆ ವನಿತೆಯರು ತಮ್ಮ ಹೊಳೆಯುವ ಕಣ್ಣಿನ ಕಡೆನೋಟವನ್ನ ಕುಡಿನೋಟವನ್ನ ಮಿಂಚಿನಂತೆ ಬೀರ್ತಾ ಇದ್ದಾರೆ ಆ ನೋಡುಗರ ಕಡೆಗೆ. ಅದು ಅವರಿಗೆ ಅತ್ಯಂತ ಆಶ್ಚರ್ಯವೂ ಆತಂಕದಿಂದ ಕೂಡಿರತಕ್ಕಂತಹ ದೃಶ್ಯ ಕೂಡ ಆಗಿದೆ. ಇನ್ನು ಕುದುರೆಗಳ ಆ ಕುರಪುಟದ ಧೂಳು ವಾತಾವರಣದಲ್ಲೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಮೃದುವಾದ ತೋಳುಗಳಿಂದ ಹಿಡಿದಂತಹ ಆಯುಧಗಳ ಕಾಂತಿ ಎಲ್ಲೆಲ್ಲೂ ತಮ್ಮ ಬೆಳಕನ್ನ ಬೀರ್ತಾ ಇದೆಯಂತೆ. ಹೀಗೆ ನಾನಾ ರೀತಿಯ ಆಯುಧಗಳಿಂದ ಕೂಡಿ ಮನ್ಮಥನ ಬಿಲ್ಲಿನಂತೆ ಬಾಗಿದ್ದಂತಹ ಆ ಕನ್ಯೆಯರು ಆ ತಮ್ಮ ಸುಂದರವಾದಂತಹ ಹುಬ್ಬುಗಳ ಕಟಾಕ್ಷವನ್ನ ಜನರಿಗೆಲ್ಲ ತೋರಿಸ್ತಾ ಇದ್ದಾರಂತೆ. ಹೀಗೆ ಆ ಸ್ತ್ರೀ ಬಲವು ಬಂದು ಅರ್ಜುನನ ಸೈನ್ಯದ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ.

ಪ್ರಪಂಚದಲ್ಲೇ ಆಶ್ಚರ್ಯಕರವಾಗಿರತಕ್ಕಂತಹ ಒಂದು ಹೆಣ್ಣುಗಳ ಸೈನ್ಯ ಇದು. ಅರ್ಜುನನಿಗೆ ವಿಜಯನೆಂಬ ಅನ್ವರ್ಥನಾಮವೂ ಕೂಡ ಇದೆ. ಅಂತಹ ವಿಜಯನ ಮೇಲೆ ವಿಜಯ ಸಾಧಿಸಲಿಕ್ಕೆ ಈ ಪ್ರಮಿಳೆಯ ಸೈನ್ಯ ದಾಳಿ ಮಾಡ್ತಾ ಇದೆ. ಆನೆ, ಕುದುರೆ, ರಥ ಮತ್ತು ಕಾಲಾಳುಗಳು ಅನ್ನತಕ್ಕಂತಹ ಚತುರಂಗ ಬಲದ ಮೇಲೆ ಬಾಣಗಳ ಮಳೆ ಸುರಿಸ್ತಾ ಇದ್ದಾರಂತೆ. ಬಾಲ ಸೂರ್ಯನ ಬಿಂಬ ಮತ್ತು ಚಂದ್ರಮಂಡಲದ ಕಾಂತಿ, ಬಹುಶಃ ಇವೆರಡೂ ಒಟ್ಟಾಗಿ ಸೇರಿದ್ರೆ ಹೇಗೆ ಕಾಂತಿಯಿಂದ ಕೂಡುತ್ತೋ ಅಂತಹ ಚಿನ್ನದ ರಥದ ಮೇಲೆ ಆ ರಾಣಿಯಾದಂತಹ ಪ್ರಮೀಳೆ ಕಾಣಿಸ್ಕೊಳ್ತಾ ಇದ್ದಾಳೆ. ಅವಳ ಮುಖದ ಕಾಂತಿ ಕೂಡ ಹೊಳಿತಾ ಇದ್ದಂತೆ. ಹೀಗೆ ಆ ಯುದ್ಧದ ಸೈನ್ಯದ ಮಧ್ಯದಲ್ಲಿ ಆ ಪ್ರಮೀಳೆ ಕಂಡು ಬಂದಿದ್ದಾಳೆ.

ಪ್ರಮೀಳೆ ತುಂಬಾ ಸುಂದರಳಾದಂತಹ ಕನ್ಯೆ, ಜೊತೆ ಜೊತೆಯಲ್ಲಿ ವಿಷಕನ್ಯೆ ಕೂಡ. ಅಂತಹ ರಾಣಿಯಾದ ಪ್ರಮೀಳೆ ಸ್ವರ್ಣ ಖಚಿತ ರಚದಲ್ಲಿ ಬರ್ತಾ ಇದ್ದಾಳೆ. ಸೈನ್ಯದ ಮಧ್ಯೆ ಬಂದು ನಿಂತು ನೋಡುವಾಗ ಆ ಅರ್ಜುನನ ರಥದ ಮೇಲೆ ಶ್ರೇಷ್ಠ ಹನುಮಂತನ ಧ್ವಜ ಆ ಲಾಂಛನದಲ್ಲಿ ಇದೆ. ಮೊದಲೇ ಕಿರೀಟಿನತಕ್ಕಂತಹ ಅಭಿದಾನದಿಂದ ಶೋಭಿಸ್ತಾ ಇರತಕ್ಕಂತಹ ಅರ್ಜುನನನ್ನ ಕಂಡು ನಗ್ತಾ ನಗ್ತಾ ಮಾತಾಡಿಸ್ತಾ ಇದ್ದಾಳಂತೆ. ಓಹೋ, ನೀನೇನಪ್ಪ ಅರ್ಜುನ ಅಂದ್ರೆ, ನಾನು ನಿನ್ನ ಕುದುರೆಯನ್ನು ಕಟ್ಟಿ ಹಾಕಿದ್ದೇನೆ, ಕುದುರೆ ಬಿಡಿಸಲು ಏನ್ ಯೋಚನೆ ಮಾಡ್ತಾ ಇದ್ದಿ? ನನ್ನ ಶಸ್ತ್ರಾಸ್ತ್ರ ಪರಾಕ್ರಮವನ್ನ ನೋಡು ಅಂತ ಹೇಳಿ ಬಿಲ್ಲನ್ನ ಠೇಂಕಾರ ಮಾಡ್ತಾ ಇದ್ದಾಳೆ ಆ ಪ್ರಮೀಳೆ.

ಅರ್ಜುನ ಮೊದಲೇ ವೀರರ ಜೊತೆ ಕಾದಾಡಿದಂತಹ ಪರಾಕ್ರಮಿ, ಈಗ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ನಾರಿಯ ಜೊತೆ ನಿಂತು ಬಾಣ ಪ್ರಯೋಗ ಮಾಡುವಂತಹ ಸ್ಥಿತಿ ಬಂದ್ಬಿಡ್ತಲ್ಲ ಅನ್ನುವ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಆತ ಇದ್ದಾನೆ. ಮನ್ಮಥನ ವೈರಿಯಾಗಿರ್ತಕ್ಕಂತಹ ಶಿವನ ಜೊತೆಯಲ್ಲಿ ಹೋರಾಡಿ ಶಿವಧನುಸ್ಸನ್ನು ಪಡೆದುಕೊಂಡಂತಹ ಮಹಾವೀರ ಈಗ ಇಂತಹ ಒಬ್ಬ ಹೆಣ್ಣಿನ ಮೇಲೆ ಬಾಣವನ್ನು ಬಿಡಲಿಕ್ಕೆ ಹೇಗೆ ಪ್ರಯೋಗ ಮಾಡಲಿ ಅನ್ನುವ ಯೋಚನೆ ಕಷ್ಟ ಅರ್ಜುನನ್ನ ಕಾಡ್ತಾ ಇದೆ. ಶಿವ ಶಿವ, ಮೃದು ಮಂಚದ ಮೇಲೆ ಕಾಮಕೇಳಿಯಲ್ಲಿನ ಯುದ್ಧಕ್ಕೆ ತಕ್ಕ ಚಮತ್ಕಾರವನ್ನು ತೋರಿಸ್ತಕ್ಕಂತ ಹೆಣ್ಣು ಇವಳು. ಆ ಪ್ರತಾಪವನ್ನ ಯುದ್ಧಭೂಮಿಯಲ್ಲಿ ತೋರಿಸಿದ್ರೆ ನೀರಸ ಅನಿಸ್ಬಿಡುತ್ತಲ್ಲ ಅಂತ ಅರ್ಜುನ ಹೇಳುವಾಗ ಪ್ರಮೀಳೆ ಅರ್ಜುನಿಗೆ ಹೇಳ್ತಾ ಇದ್ದಾಳೆ.

ಅರ್ಜುನನ ಇಂತಹ ಹಾಸ್ಯದ ಮಾತುಗಳಿಗೆ ಆಕೆ ಹೇಳ್ತಾಳಂತೆ, ಅಯ್ಯೋ ಪಾರ್ಥ, ಈಗಲೂ ನಿನಗೆ ಒಂದು ಅವಕಾಶವನ್ನು ಕೊಡ್ತೇನೆ. ನೀನು ಈಗಲೇ ನನ್ನನ್ನು ವಿವಾಹವಾಗಿಬಿಟ್ರೆ ಅಪರಿಮಿತವಾಗಿರ್ತಕ್ಕಂತಹ ಸುಖದ ಆ ಯುದ್ಧವನ್ನ, ಅಂದ್ರೆ ರತಿಕ್ರೀಡೆಯ ನಾನಾ ತಂತ್ರಗಳ ಕಲೆಯನ್ನು ನಾನು ನಿನಗೆ ತೋರಿಸ್ತೇನೆ. ಹಾಗಿಲ್ಲ ಅಂದ್ರೆ ನಿನ್ನ ಅಶ್ವವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಧೈರ್ಯದಿಂದ ಹೋರಾಡುವ ಇಚ್ಛೆ ಇದ್ರೆ ನನ್ನ ಎದುರು ನಿಂತು ನೋಡು ಅಂತ ಹೇಳಿ ಪ್ರಮೀಳೆ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾಳೆ. ಅವನು ಅದನ್ನು ಸಹಿಸಿಕೊಳ್ತಾನೆ. ಮತ್ತೆ ಮೃದುವಾಗಿ ನಗ್ತಾ ಪ್ರಮೀಳೆಗೆ ಹೇಳ್ತಾನೆ,

ಕೇವಲ ಇಂದ್ರಿಯಗಳ ಸುಖಕ್ಕೋಸ್ಕರ ಸ್ತ್ರೀ ಸಹವಾಸಕ್ಕೆ ನಾನು ಸ್ವಾಧೀನನಾಗುವುದಿಲ್ಲ, ಆಗ ಕೇವಲ ವಿಷಯೋಗವೇ ಆಗಿ ಬರುತ್ತೆ. ಹಾಗಾಗಿ ನಿನ್ನಂತಹ ವಿಷಕನ್ಯರನ್ನ ಕೂಡಿ ಬಾಳತಕ್ಕಂತಹ ಪುರುಷರಿದ್ದಾರಾ? ಇರಲಿ, ಈಗ ವಿರೋಚಿತವಾದ ಮಾತನಾಡತಕ್ಕಂತಹದ್ದು ನಿನಗೆ ತಕ್ಕದಾಗಿಲ್ಲ. ನಿನ್ನ ಈ ಕೆಟ್ಟ ಹಠವನ್ನು ಬಿಟ್ಟುಬಿಡು, ಒಳ್ಳೆಯ ಮಾತಿನಲ್ಲಿ ಕುದುರೆಯನ್ನ ಬಿಟ್ಟುಕೊಟ್ಟುಬಿಡು. ಯಾಕೆಂದ್ರೆ ನನಗೆ ಸ್ತ್ರೀ ಹತ್ಯೆಯನ್ನು ಮಾಡತಕ್ಕಂತಹ ಆ ದೋಷದ ಪಾಪ ನನಗೆ ಬೇಡ ಇಲ್ಲ. ನನಗೆ ಅದಕ್ಕೋಸ್ಕರ ನಾನು ಹೆದರ್ತಾ ಇದ್ದೇನೆ. ನಿನ್ನನ್ನು ಕೊಂದುಬಿಟ್ಟು ಕುದುರೆ ಬಿಡಿಸ್ಕೊಳ್ಳಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಪ್ರಮೀಳೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ.

ಏ ಪಾರ್ಥ, ಹರಿತವಾದ ಬಾಣವನ್ನ ಪ್ರಯೋಗ ಮಾಡಿ ಈ ಕ್ಷಣವೇ ನಿನ್ನನ್ನು ಕೊಲ್ಲಬಲ್ಲೆ, ಅಷ್ಟು ಶಕ್ತಿ ನನಗಿದೆ. ಆದರೆ ಪ್ರೀತಿಯಿಂದ ನಾನು ನಿನಗೋಗಿ ಆಸೆಪಟ್ಟು ಬಂದಿದ್ದೇನೆ. ನಿನ್ನ ಜೊತೆ ಕೂಡತಕ್ಕಂತಹ ಬಯಕೆಯ ಸುಖವನ್ನ ನಾನು ನಿನಗೆ ನೀಡ್ತಾ ಇದ್ದೇನೆ. ಸುರತದ ನಂತರವೂ ಕೂಡ ನಿನಗೆ ಸಾವಂತೂ ತಪ್ಪಲ್ಲ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ ನಿನಗೆ. ಆದ್ರಿಂದ ಒಂದು ಕೆಲಸ ಮಾಡಪ್ಪ, ನೀನೇ ಪ್ರೀತಿಯಿಂದ ನನ್ನನ್ನು ರಮಿಸಿಬಿಟ್ಟು ಸುಖವನ್ನು ಪಡೆದುಕೋ. ಮತ್ತೆ ನಿನಗೆ ಯುದ್ಧವೇ ಬೇಕಾದ್ರೆ ನಿನ್ನ ಪೌರುಷವನ್ನು ತೋರಿಸು ಅನ್ನುವ ಮಾತುಗಳನ್ನು ಹೇಳ್ತಾ ಆ ಪ್ರಮೀಳೆ ಪಾರ್ಥನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾಳಂತೆ.

ತ್ರೇತಾಯುಗದಲ್ಲಿ ಶೂರ್ಪನಕಿ ಆಸೆಪಟ್ಟು ಲಕ್ಷ್ಮಣನ ಹಿಂದೆ ಬಂದಿದ್ದಾಗ ಅವಳನ್ನ ಭಂಗಗೊಳಿಸಿದ ಹಾಗೇನೆ ಪ್ರಮೀಳೆಯನ್ನು ಕೂಡ ನೋಯಿಸಬೇಕು ಅನ್ನತಕ್ಕಂತ ಒಂದು ತೀರ್ಮಾನವನ್ನ ಅರ್ಜುನ ತೆಗೆದುಕೊಂಡಿದ್ದಾನೆ. ತನ್ನ ಗಾಂಡೀವನ್ನು ಹೂಡಿ ಸಮೋಹನಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆದರೆ ಆಕೆ ಅದನ್ನ ತುಂಡು ಮಾಡಿ ಅರ್ಜುನನ ಬಿಲ್ಲಿನ ಹಗ್ಗವನ್ನೇ ಕತ್ತರಿಸಿದ್ದಾಳೆ. ಆಗ ಇಂದ್ರನ ಮಗನಾದಂತಹ ಅರ್ಜುನ ಮತ್ತೊಂದು ಹಗ್ಗವನ್ನ ಕಟ್ಟಿ ಶರಸಂಧಾನವನ್ನ ಮಾಡಲಿಕ್ಕೆ ಹೊರಟನಾದಾಗ ಅತ್ಯಂತ ಶ್ರೇಷ್ಠವಾದ ಬಾಣವನ್ನ ಮಂತ್ರಸಹಿತವಾಗಿ ಹೂಡಿ ಪ್ರಮೀಳೆಯ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧನಾಗಿಬಿಟ್ಟಿದ್ದಾನೆ.

0: ಪರಮವೀರನಾದ ಅರ್ಜುನ ಇನ್ನೇನು ಬಾಣವನ್ನ ಪ್ರಯೋಗಿಸಬೇಕು, ಅಷ್ಟರಲ್ಲಿ ಅಶರೀರವಾಣಿ ಒಂದು ಮೊಳಗ್ತಾ ಇದೆ. ಅದು ಎಲ್ಲರಿಗೂ ಕೇಳಿಸುವ ಹಾಗೆ ತನ್ನ ಧ್ವನಿಯನ್ನ ಹೇಳ್ತಾ ಇದೆಯಂತೆ. ಹೇ ಪಾರ್ಥ, ಹೆಂಗಸನ್ನ ಕೊಲ್ಲಲಿಕ್ಕೆ ಹಿಂಜರಿದೆ, ಮಹಾ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಲ್ಲಪ್ಪ. ಇಂತಹ ಅಸ್ತ್ರಗಳಿಂದ ಆಕೆಯನ್ನ ಹಿಮ್ಮೆಟ್ಟಿಸತಕ್ಕಂತಹದ್ದು ಅಸಾಧ್ಯ. ಸ್ವಲ್ಪ ಯೋಚನೆ ಮಾಡು. ನಿನ್ನ ಮನದ ಒಳಭಾಗದಲ್ಲಿ ಇರಬಹುದಾಗಿರ್ತಕ್ಕಂತಹ ಅಹಂಕಾರವನ್ನ ಸ್ವಲ್ಪ ಬಿಟ್ಟು ಹೊರಗೆ ಬಾ. ಈಕೆಯನ್ನ ವಿವಾಹವನ್ನು ಮಾಡ್ಕೊಂಡ್ಬಿಡು. ಇವಳೇನಾದರೂ ನಿನ್ನ ಪತ್ನಿಯಾದರೆ ಮುಂದೆ ನಿನಗೆ ಒಳ್ಳೆಯದೇ ಆಗತ್ತೆ ಅನ್ನುವ ಆ ಧ್ವನಿಯನ್ನ ಕೇಳಿದಾಗ ಅರ್ಜುನ ಸ್ವಲ್ಪ ಕಾಲ ನಿಂತು ಯೋಚಿಸ್ತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟಪತಿ ಭವನಕ್ಕೆ ತೆರಳಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ

0: ಪದ್ಧತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗಪ್ರಭು ಚಾಲನೆಗೆ ಜಾಥಾಗೆ ನೀಡಿ, ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನ ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ, ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನ ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೆದು ನಡೀತಾ ಇರ್ತದೆ, ಅಂತವನ್ನು ಸಹ ಹುಡುಕಿ ಆ ಬಾಲಕರನ್ನ ಬಾಕದೇನಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್, ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೇಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನರಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3,66,00,000 ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ

0: ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ಧಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಕಳೆದ 2020 ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
1: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದ್ರೆ ತಪ್ಪಾಗಲಾರದು. ಏಕೆ ಅಂದ್ರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಅಂದ್ರೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಿದ್ದೇ ಆದ್ರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿಯಾಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಈ ಬೋಯರ್ ಯುದ್ಧ ಶುರುವಾಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ತಾಯಿದ್ರು. ಹೇಗಿದ್ರು ಆಫ್ರಿಕಾ ಕೆಲಸ ನೋಡ್ಕೊಳ್ಳೋ ಖಾನ್ ಮತ್ತು ಮನ್ಸುಖ್ ಲಾಲ್ ನಾಜರ್ ಇದ್ದರು. ಆದ್ದರಿಂದ ಸಹೋದ್ಯೋಗಿಗಳಿಗೆ ಹೇಳಿ ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಶರತ್ತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು, ಆದರೆ ಏನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೇನೆ ಅಂತ ಒಪ್ಕೊಂಡ್ಬಿಟ್ಟೆ. ಆಗ ನೆಟಾಲ್ ಭಾರತೀಯರು

0: ಇವ್ರಿಗೆ ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನೆ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್ಸಿನ. ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗಲೂ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು. ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ದವು ಅಂತ ಗಾಂಧೀಜಿ ವಿಚಾರ ಮಾಡಿದರು. ಈ ಉಡುಗೊರೆಗಳನ್ನು ತಗೊಳ್ಳೋಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳಿಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ ಸಾರ್ವಜನಿಕ ಸೇವೆಗಾಗಿ ಬಂದ ಉಡುಗೊರೆಗಳು. ಈ ಬಂದಂಥ ಉಡುಗೊರೆಗಳನ್ನು ನೋಡಿದರು. ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ. ಇವ್ರು ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಕರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ. ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು. ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳೋ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ? ಸೇವೆ ಜೀವನಕ್ಕೆ ನಾನು ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನು ಮತ್ತೆ ಸಿದ್ಧ ಮಾಡ್ತಾ ಇದ್ದೀನಿ. ಸೇವೆಯ ಪ್ರತಿಫಲ ಸೇವೆನೇ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ. ನಾನು ಬಹಳ ಬೇಗ ಜೀವನ ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋಕೆ ನಮ್ಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರುಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನ ಗಾಂಧಿ ಬಂದರು, ಒಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನಕ್ಕಾಗಿ ಒಂದು ಟ್ರಸ್ಟ್ ಮಾಡಿ, ಅದಕ್ಕೆ ಪಾರ್ಸಿ ರುಸ್ತಂಜಿಯವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಹೆಂಡತಿನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಮಕ್ಕಳನ್ನ ಒಪ್ಪಿಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು. ನಮ್ಮ ಬೆಲೆ ಬಾಳೋಂಥ ವಸ್ತುಗೆ ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು. ನೀವು ಪುಸಲಾಯಿಸಿದರೆ ನಿಮ್ಮ ತಾಳ ಕುಣಿತಾರೆ ಅವರು, ಆದರೆ ಅವುಗಳನ್ನು ಧರಿಸೋದನ್ನು ನೀವು ಒಪ್ಪೋದಿಲ್ಲ, ನನಗೆ ಅರ್ಥ ಆಗ್ತದೆ. ಆದರೆ ನನ್ನ ಸೊಸೆಯರ ವಿಚಾರ ಹೇಗೆ, ಅವು ಬೇಕೇ ಬೇಕು, ನಾಳೆ ಏನಾಗುತ್ತೋ ಬಲ್ಲವರು ಯಾರು? ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾ ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು. ಆದರೆ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ, ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗಿಷ್ಟ ಇಲ್ಲಲ್ಲ, ಅವ್ರು ವಯಸ್ಸಾದ ನಂತರ ಅವ್ರ ಪಾಡನ್ನು ಅವ್ರು ನೋಡ್ಕೋತಾರೆ. ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ. ಹಾಗೂ ಒಡವುಗಳು ಕೂಡಲೇ ಬೇಕಾದ್ರೆ ನಾನು ಇದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯ್ತು. ಆಗ ಕಸ್ತೂರ್ಬಾ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಈಗಲೇ ನನ್ನ ಒಡವೆಗಳು ಒಂದೂ ಇಲ್ದಂಗೆ ಮಾಡಿದ್ದೀರಿ, ನೀವೇ ನಿಮ್ಮ ಒಡಿ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ? ಇವತ್ತಿಂದಾನೇ ಮಕ್ಕಳನ್ನು ಬೈರಾಗಿಗಳನ್ನು ಮಾಡೋಕೆ ಹೊರಟಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದಿಲ್ಲ. ಅದಲ್ಲ, ನನ್ನ ಹಾರದಲ್ಲಿ ನಿಮಗೇನು ಅಧಿಕಾರ ಅಂತ ಕೇಳಿದ್ರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀವು ಮಾಡಿ ಸೇವೆ ಕೊಟ್ಟಿದ್ದಾರೇನು? ಇಲ್ಲ, ಅದು ನೀವು ಮಾಡಿ ಸೇವೆ ಕೊಟ್ಟದ್ದು, ಆದರೆ ನಿಮ್ಮ ಸೇವೆ ನಾ ಮಾಡಿಲ್ವಾ? ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ? ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರಿ ಮನೆಗೆ, ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು. ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ರು. ಆದರೆ ಒಡವೆಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬಾ ಒಪ್ಕೊಂಡ್ರು. 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು. ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಟುಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟಿಂದ ತೊಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ. ಅದು ಕ್ರಮವಾಗಿ ನಡೀತಾ ಇದೆ ಅಂತ ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು. ಈ ಕಾರ್ಯದಿಂದ ನನಗೆಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ. ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ. ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು ಅನ್ನುವಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಕಾಂಗ್ರೆಸ್ ಮಹಾಸಭೆ ಪ್ರಾರಂಭ ಆಗೋದಕ್ಕೆ ಇನ್ನೂ 2 ದಿವಸ ಇತ್ತು. ಗಾಂಧೀಜಿ ಏನು ಮಾಡಿದರು, ಕಾಂಗ್ರೆಸ್ ಕಚೇರಿಯಲ್ಲಿ ಕೆಲಸಗಾರಾಗಿ ಅನುಭವ ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರು. ಕಲ್ಕತ್ತಾಗೆ ಬಂದ ಕೂಡಲೇ ಕಾಂಗ್ರೆಸ್ ಕಚೇರಿಗೆ ಹೋದರು. ಬಾಬು ಭೂಪೇಂದ್ರನಾಥ್ ಬಸು ಮತ್ತು ಘೋಷಾಲ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು. ಭೂಪೇಂದ್ರ ಬಾಬು ಹೋಗಿ ಇವ್ರು ಹೇಳಿದ್ರಂತೆ, ನಾನು ಸೇವೆ ಮಾಡ್ಬೇಕಂತೀನಿ, ಏನಾದರೂ ಕೆಲಸ ಇದ್ರೆ ಕೊಡಿ ಅಂತ ಹೇಳಿದ್ರಂತೆ. ಅವ್ರು ಇಲ್ಲಿ ನೋಡಿ, ನನಗೆ ನಿಮ್ಮ ಹತ್ರ ಯಾವ ಕೆಲಸನೂ ಇಲ್ಲ, ಘೋಷಾಲರಿದ್ದಾರೆ ನೋಡಿ, ನಿಮಗೆ ಯಾವ್ದಾರು ಕೆಲಸ ಕೊಡ್ತಾರೆ ಅಲ್ಲಿ ಹೋಗಿ ಅಂದರು. ಇವರು ಘೋಷಾಲರ ಕಡೆ ಹೋದರು. ಅವ್ರ ಮೇಲೆ ಕೆಳಗೆ ನೋಡಿ, ನಾನು ನಿನ್ನ ಗುಮಾಸ್ತೆ ಕೆಲಸ ಮಾತ್ರ ಕೊಡ್ಬೋದಪ್ಪ, ಮಾಡ್ತೀಯ ನೀನು ಅಂತ ಕೇಳಿದ್ರಂತೆ. ಇವರು ಖಂಡಿತವಾಗಿ ಮಾಡ್ತೀನಿ, ನನ್ನ ಶಕ್ತಿಗೆ ಮೀರದೇ ಇರುವಂಥ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ, ಅದಕ್ಕೆ ಬಂದಿದ್ದೇನೆ ಅಂದರು. ಹಾಂ, ಇದು ಕರೆಕ್ಟಪ್ಪ ಭಾವನೆ ಅಂದು, ನೋಡಿ ಈ ಹುಡುಗ ಹೇಳೋದನ್ನು ಕೇಳಿ ಹೇಗೆ ಮಾಡ್ತಾ ನೋಡಿ ಅಂತ ಹೇಳಿದ್ರಂತೆ. ನಂತರ ಇವ್ರ ಕಡೆ ತಿರ್ಕೊಂಡು, ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲಿ ರಾಶಿ ಕಾಗದ ಬಿದ್ದಿದ್ದಾವೆ, ಅವುಗಳ ವ್ಯವಸ್ಥೆ ನೀ ಮಾಡಬೇಕು, ಒಂದು ಕುರ್ಚಿ ಎಳ್ಕೊಂಡು ಕೂತ್ಕೋ, ಕೆಲಸ ಪ್ರಾರಂಭ ಮಾಡು. ನೀನೇ ನೋಡ್ತಿರೋ ಹಾಗೆ ನನ್ನ ಬಳಿಗೆ 106 ಜನ ಬರ್ತಾರೆ, ನಾನು ಅವ್ರನ್ನ ನೋಡಲೋ ಈ ಕಾಗದ ನೋಡಲೋ ಉತ್ತರ ಬರೀಲೋ ಗೊತ್ತಾಗ್ತಾ ಇಲ್ಲ. ಈ ಕೆಲಸ ಮಾಡೋ ಒಬ್ಬ ಗುಮಾಸ್ತ ನನಗಿಲ್ಲ, ಈ ಹೆಚ್ಚಿನ ಕಾಗದೊಳಗೆ ಏನು ಇರೋದಿಲ್ಲ, ನೀನು ದಯವಿಟ್ಟು ಪತ್ರ ಎಲ್ಲ ಓದು, ಉತ್ತರ ಬರಿ, ಕಾಗದಗಳು ಯಾವುದಕ್ಕೆ ತಲುಪಿದೆ ಅಂತ ಉತ್ತರ ಕೊಡಬೇಕು, ಅದಕ್ಕೆ ಉತ್ತರ ಕೊಡು. ಉತ್ತರ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾದ್ರೆ ಅಂಶ ಇದ್ದರೆ ಆ ಕಾಗದ ನನಗೆ ಕೊಡು, ಅಷ್ಟು ಸಾಕು ಅಂದರು. ಘೋಷಾಲರ ನಂಬಿಕೆ ನೋಡಿ ಭಾಳ ಸಂತೋಷ ಆಯಿತು. ಇವ್ರು ಪರಿಚಯ ಇಲ್ಲ ಘೋಷಾಲರು, ಇವ್ರು ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಕಾಗದ ರಾಶಿ ಕಲಿಸುವಂಥ ಕೆಲಸ ಗಾಂಧೀಜಿ ಮಾಡೋಕ್ಕೆ ಶುರು ಮಾಡಿದರು. ಅದು ಕೆಲಸ ಸುಲಭದ ಕೆಲಸ, ಅವರಿಗೆ ಬೇಗ ಮುಗಿಸ್ಬಿಟ್ರಂತೆ. ಘೋಷಾಲರಿಗೆ ಭಾಳ ಖುಷಿ ಆಯಿತು. ಘೋಷಾಲರ ಸ್ವಭಾವ ಅಂದರೆ ಹೆಚ್ಚು ಮಾತಾಡುವಂಥ ಸ್ವಭಾವ, ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಮುಂದೆ ಇವರು ಪರಿಚಯ ಆದಮೇಲೆ, ಛೇ ಛೇ ಛೇ, ನಿಮ್ಮಂಥವ್ರಿಗೆ ಗುಮಾಸ್ತೆ ಕೆಲಸ ಕೊಟ್ಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಇವ್ರು ಹೇಳಿದ್ರಂತೆ, ಬೇಜಾರು ಮಾಡ್ಕೋಬೇಡಿಪ್ಪ, ಮನಸ್ಸಿಗೆ ಹಚ್ಕೋಬೇಡಿ, ನಿಮ್ಮ ಮುಂದೆ ನಾನು ಎಷ್ಟ್ರವನು, ಕಾಂಗ್ರೆಸ್ ಸೇವೆಯಲ್ಲಿ ನೀವು ಮುದುಕರಾಗಿದ್ದೀರಿ, ನೀವು ಭಾಳ ಹಿರಿಯರು, ನನಗೇನೂ ಗೊತ್ತಿಲ್ಲ, ಯುವಕ ನಾನು, ಈ ಕೆಲಸ ನನಗೆ ವಹಿಸಿ ಭಾಳ ಉಪಕಾರ ಮಾಡಿದಿರಿ, ನನಗೆ ಕಾಂಗ್ರೆಸ್ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ, ಅಪೂರ್ವವಾದಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಅಂದರು. ಅವ್ರು ಹೇಳಿದ ನಿಜ ಹೇಳಬೇಕಂದ್ರೆ ಇದೇ ಸರಿಯಾದ ಮನೋಭಾವ, ಆದರೆ ಈ ಹುಡುಗರಿಗೆ ಗೊತ್ತಾಗಲ್ಲ ಇದು, ನನಗೆ ಕಾಂಗ್ರೆಸ್ಸು ಅದ್ರ ಜನ್ಮಕಾಲದಿಂದನೂ ಪರಿಚಯ ಇದೆ, ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕೆ ಮಿಸ್ಟರ್ ಹ್ಯೂಮ್ ಜೋಡಿ ನಾನು ಇದ್ದೆ ಅಂತ ಅನ್ಕೋಬಹುದಪ್ಪ. ಘೋಷಾಲ್ ಜೊತೆಗೆ ಗಾಂಧೀಜಿ ಮಿತ್ರರಾದರು, ಅವ್ರ ಜೊತೆಗೆ ಊಟ ಮಾಡ್ತಾಯಿದ್ರು. ಒಂದ್ಸಲ ಘೋಷಾಲ್ ಅವ್ರ ಶರ್ಟಿನ ಗುಂಡಿ ಕಿತ್ತೋಯ್ತು, ಅವ್ರೊಬ್ಬ ಸೇವಕ ಗುಂಡಿ ಹೊಲ್ಕೊಡ್ತಾ ಇದ್ದ, ಇಲ್ಲಿ ಕೊಡು ಅಂತ ಹೇಳಿ ತೊಗೊಂಡು ತಾವೇ ಹಾಕೋಕೆ ಹೋದಾಗ ಅವರು, ಏ ನಿಮ್ಗೆ ಯಾಕ್ರಿ ಗುಂಡಿ ಹಾಕೋ ಕೆಲಸ ಅಂದರು. ಹೇಳಿದ್ರಂತೆ, ನೋಡಿ ಶರ್ಟಿನ ಗುಂಡಿ ಹಾಕ್ಕೊಳ್ಳೋದಕ್ಕೂ ಕಾಂಗ್ರೆಸ್ ಸೆಕ್ರೆಟ್ರಿಗೆ ಸಮಯ ಇಲ್ಲ, ಬೇರೆ ಕೆಲಸ ಇರ್ತದೆ ಅಂತ. ಗಾಂಧೀಜಿನೇ ಹೋಗಿ ಅವ್ರ ಅಂಗಿ ಗುಂಡಿ ಹಾಕ್ಕೊಟ್ರಂತೆ. ಅವ್ರು ಹೇಳ್ತಾರೆ, ಯಾವ ಸೇವೆಯಲ್ಲೂ ಕೂಡ ಅತೃಪ್ತಿ ಉಂಟಾಗಲಿಲ್ಲ ನನಗೆ, ಸೇವೆ ಮಾಡೋದೇನು ದೊರೆತಂಥ ಲಾಭ ಭಾಳ ದೊಡ್ಡದಾದದ್ದು. ಏನಾಯ್ತು ಇದರಿಂದ ಅಂದರೆ, ಕಾಂಗ್ರೆಸ್ ಕಾರ್ಯಕ್ರಮ ಎಲ್ಲ ಗೊತ್ತಾದವು, ಅನೇಕ ಮುಖಂಡರದೆಲ್ಲ ಪರಿಚಯ ಆಯಿತು, ಸುರೇಂದ್ರನಾಥ್ ಆಗಲಿ ಗೋಖಲೆ ಅವರಾಗಲಿ ಅಂಥ ಅತಿರಥ ಮಹಾರಥರ ಚಲನವಲನಗಳನ್ನು ನೋಡ್ಕೊಳ್ಳೋಕೆ ಅವಕಾಶ ಆಯಿತು. ಆದರೆ ಅವಾಗ ಗಮನಿಸಿದ್ದೇನು ಅಂದರೆ, ಕಾಂಗ್ರೆಸ್ನಲ್ಲಿ ಭಾಳ ಸಮಯ ಪೋಲಾಗ್ತಾ ಇದೆ, ಇಂಗ್ಲೀಷ್ ಭಾಷೆಗೆ ನಮ್ಮ ಕಾರ್ಯಕಲಾಪಗಳಲ್ಲಿ ಭಾಳ ಮುಖ್ಯ ಆಗಿದ್ದುಕೊಟ್ಟು ನಮ್ಮ ಭಾಷೆಗಳನ್ನು ಕಳ್ಕೊತಿದ್ದೀವಲ್ಲ ಅಂತ ದುಃಖ ಆಯಿತು. ಮನುಷ್ಯ ಶಕ್ತಿಯ ವೆಚ್ಚದಲ್ಲಿ ಮಿತವ್ಯಯ ಇರಲಿಲ್ಲ, ಒಬ್ಬ ಮಾಡೋ ಕಾರ್ಯವನ್ನು ಅನೇಕರು ಮಾಡ್ತಾಯಿದ್ರು, ಅತಿ ಮುಖ್ಯವಾದ ಅನೇಕ ಕಾರ್ಯಗಳನ್ನು ಯಾರೂ ಮಾಡ್ತಿರಲಿಲ್ಲ. ಇದನ್ನೆಲ್ಲ ಗಮನ ಇಟ್ಟೆ ನಾನು. ಗಮನ ಇಟ್ಟಾಗ ನನಗನ್ನಿಸಿದ್ದೇನು ಅಂತ ಗಾಂಧಿ ಬರೀತಾರೆ, ಏನನ್ನಿಸ್ತು ಅಂದರೆ, ಇದರಿಂದ ಯಾವ ಕೆಲಸಕ್ಕೂ ನಾನು ಕಡಿಮೆ ಬೆಲೆಯನ್ನು ಕಟ್ಟೋನಾಗಲಿಲ್ಲ, ಯಾವ ಕೆಲಸನೂ ಒಳ್ಳೆ ಕೆಲಸನೇ ಅನ್ನೋ ತೀರ್ಮಾನಕ್ಕೆ ಬಂದೆ ನಾನು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸಮಯ ಆಗಲಿದೆ 3 ಗಂಟೆ. ಕೇಳಿ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು NCERT.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸಮಯ ಆಗಲಿದೆ 3:29. ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ ಎನ್. ಮುನಿರಾಜ ಎನ್ ಅವರೇ ನಮಸ್ಕಾರ.
3: ನಮಸ್ತೆ.
2: ಈಗ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಅನೇಕ ರೀತಿಯಾದಂತಹ ಸಂಬಂಧಗಳು, ಆ ಚರ್ಚೆಗಳು, ಅಲ್ಲಿ ಆಗಿರುವಂತಹ ಕೆಲವು ಸಮಸ್ಯೆಗಳು, ಅಲ್ಲಿ ಬ್ಯಾಂಕ್ನಲ್ಲಿ ತಾವು ಇಟ್ಟಂತಹ ಠೇವಣಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಅನೇಕ ಸಮಸ್ಯೆಗಳು, ಲಾಕರ್ ಸಮಸ್ಯೆ ಆಗಿರ್ಬೋದು ಇತ್ಯಾದಿಗಳು, ಲೋನ್ ಸಮಸ್ಯೆ ಆಗಿರ್ಬೋದು, ಎಲ್ಲ ಈ ಗ್ರಾಹಕ ಮತ್ತು ಬ್ಯಾಂಕ್ ಇವರ ನಡುವೆನ ಒಂದು ಕಾನೂನಾತ್ಮಕ ಸಂಬಂಧ ಏನು, ಠೇವಣಿ ಇಟ್ಟಾಗ ಗ್ರಾಹಕರಿಗೆ ಏನು ಹಕ್ಕಿರುತ್ತದೆ, ಯಾವ ಜವಾಬ್ದಾರಿ ಇರುತ್ತದೆ, ಅದನ್ನ ತಿಳ್ಕೋಬೇಕಾಗಿದೆ ಸರ್.
3: ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಒಂದು ಸಾಲಗಾರ ಮತ್ತು ಸಾಲದಾತನ ಒಂದು ಸಂಬಂಧ ಇರ್ತದೆ. ಇಬ್ಬರ ವಿಚಾರದಲ್ಲಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಬ್ಯಾಂಕು ಸರಿಯಾದ ಒಂದು ಇದನ್ನ ನಡ್ಕೊಳ್ಳೋಗ್ತಾ ಇದೆ. ಇಲ್ಲಿ ಬ್ಯಾಂಕಿನ ಕೆಲಸ ಏನು ಅಂತಂದ್ರೆ, ನಾವು ಕಟ್ಟತಕ್ಕಂತ ಹಣವನ್ನ ಠೇವಣಿಯಾಗಿ ಸ್ವೀಕರಿಸ್ತಕ್ಕಂಥದ್ದು, ಅದನ್ನ ಮತ್ತೆ ನೀಡ್ತಕ್ಕಂಥದ್ದು, ಮತ್ತೆ ಆ ಠೇವಣಿ ಇಟ್ಟಿರ್ತಕ್ಕಂಥ ಸಾಲವನ್ನ ಬೇರೆಯವರಿಗೆ ಅಥವಾ ನಮಗೆ ಸಾಲವನ್ನ ನೀಡ್ತಕ್ಕಂತ ಒಂದು ಕೆಲಸವನ್ನ ಈ ಬ್ಯಾಂಕು ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಗ್ರಾಹಕನೂ ಸಹ ಹಣವನ್ನ ಬ್ಯಾಂಕ್ ಅಲ್ಲೇ ಡಿಪಾಸಿಟ್ ಮಾಡೋದಿರ್ಬೋದು, ಮತ್ತೆ ಅದನ್ನ ಹಿಂಪಡೆಯೋದಿರ್ಬೋದು, ಸಾಲವನ್ನ ಮರುಪಾವತಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಸಹ ಈ ಒಂದು ಬ್ಯಾಂಕು ಮತ್ತೆ ಗ್ರಾಹಕರ ನಡುವೆ ಸಂಬಂಧ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಬ್ಯಾಂಕಿನ ಹಕ್ಕುಗಳು ಏನು ಅಂತಂದ್ರೆ, ಈ ಬ್ಯಾಂಕು ಹಕ್ಕು ಅಂತಂದ್ರೆ ಏನು, ಆ ಬ್ಯಾಂಕ್ ಏನ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಈಗ ಠೇವಣಿಯ ಮೇಲೆ ಒಂದು ಬಡ್ಡಿಯನ್ನ ಪಾವತಿ ಮಾಡತಕ್ಕಂತ ಹಕ್ಕು ಇರುತ್ತೆ ಅವರಿಗೆ, ಬ್ಯಾಂಕಿನವರಿಗೆ. ಮತ್ತೆ ಸಾಲವನ್ನ ಮರುಪಾವತಿ ಪಡೆಯುವತಕ್ಕಂತ ಹಕ್ಕು ಅವ್ರಿಗಿರುತ್ತೆ. ಮತ್ತೆ ನಾವೇನ್ ಸೇವೆ ಪಡ್ಕೊಂಡಿರ್ತೀವಿ ಆ ಸೇವೆಗೆ ಶುಲ್ಕವನ್ನ ವಿಧಿಸುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಖಾತೆಯನ್ನ ಮುಚ್ಚುವ, ನಾವ್ ಯಾವಾಗೂ ಹೋಗ್ಲೇ ಇಲ್ಲ ಬ್ಯಾಂಕ್ ಕಡೆ ಅಥವಾ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ ಅಂದ್ರೆ ಆ ಖಾತೆಯನ್ನ ಮುಚ್ಚುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಅದರ ಜೊತೆಯಲ್ಲಿ ಬ್ಯಾಂಕಿನ ಜವಾಬ್ದಾರಿಗಳೇನು ಅಂತಂದ್ರೆ, ನಮ್ಮ ಖಾತೆಯನ್ನ ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು, ಬಡ್ಡಿಯನ್ನ ನಮಗೆ ಪಾವತಿ ಮಾಡತಕ್ಕಂಥದ್ದು, ಖಾತೆಯ ವಿವರಗಳನ್ನ ಗೋಪ್ಯವಾಗಿ ಇಡ್ತಕ್ಕಂಥದ್ದು, ಮತ್ತೆ ನಮಗೆ ಬ್ಯಾಂಕಿಂಗ್ ಸೇವೆಯನ್ನ ಒದಗಿಸ್ತಕ್ಕಂಥದ್ದು ಬ್ಯಾಂಕಿನ ಜವಾಬ್ದಾರಿಯಾಗಿರುತ್ತೆ. ಈಗ ಇಷ್ಟೊತ್ತು ನಾವು ಬ್ಯಾಂಕಿನ ಹಕ್ಕುಗಳು ಜವಾಬ್ದಾರಿ ತಿಳ್ಕೊಂಡ್ವಿ. ನಾ ಗ್ರಾಹಕರಾದ ನಮ್ಮ ಹಕ್ಕುಗಳು ಮತ್ತೆ ಕರ್ತವ್ಯಗಳೇನು ಅಂತಂದ್ರೆ, ಬಡ್ಡಿಯನ್ನ ಪಡೆಯುವ ಸೇವೆಗಳು. ಈಗ ಹಕ್ಕುಗಳು ನಾ ಏನಂತಂದ್ರೆ, ಬಡ್ಡಿಯನ್ನ ಪಡೆಯತಕ್ಕಂಥದ್ದು. ಈಗ ನಾವೊಂದು ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತೀವಿ, ಅದಕ್ಕೆ ಬಡ್ಡಿಯನ್ನ ಕೊಡ್ತಾರೆ, ಅದನ್ನ ಪಡ್ಕೊಳ್ತಕ್ಕಂಥ ಹಕ್ಕು ನಮ್ದಾಗಿರುತ್ತದೆ. ಮತ್ತೆ ಸೇವೆಗಳನ್ನ ಪಡೆಯುವ ಹಕ್ಕು, ಈಗ ಬ್ಯಾಂಕಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸೇವೆಗಳಿರ್ತವೆ, ಆ ಹಣವನ್ನ ಕಟ್ತಕ್ಕಂಥದ್ದಾಗ್ಲಿ ತೆಗೆದುಕೊಡ್ತಕ್ಕಂಥದ್ದಾಗ್ಲಿ, ಅದನ್ನ ನಮ್ಗಿರ್ತದೆ. ಮತ್ತೆ ಖಾತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ದೂರನ್ನ ದಾಖಲಿಸುವಂಥದ್ದು ನಮ್ಮ ಹಕ್ಕುಗಳಾಗಿರುತ್ತೆ. ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಂದ್ರೆ, ಸರಿಯಾದ ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಸಾಲವನ್ನ ಮರುಪಾವತಿ ಮಾಡ್ತಕ್ಕಂಥದ್ದು, ಸೇವಾ ಶುಲ್ಕವನ್ನ ಪಾವತಿಸ್ತಕ್ಕಂಥದ್ದು, ಆಗಾಗ ನಾವು ಹೋಗಿ ನಮ್ಮ ಖಾತೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ನಮ್ಮದು ಒಂದು ಕರ್ತವ್ಯಗಳಾಗಿ
2: ಇದೆ. ಇದೆ ಬ್ಯಾಂಕು ಮತ್ತು ಗ್ರಾಹಕರ ನಡುವಿನ ಒಂದು ಸಂಬಂಧ ಅನ್ಯೋನ್ಯವಾಗಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ರೀತಿಯಾದಂತಹ ಸೇವೆ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ಬೋದು. ನಮ್ಮ ಎಲ್ಲ ಕೇಳುಗರ ಪರವಾಗಿ ವಕೀಲರಾದ ಮುನಿರಾಜ್ ಎನ್ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz musically yours. ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಆಗ್ತಾ ಇದೆ 3:35. ಇದೀಗ ಹೊಂಬೆಸಲು ರಸಪ್ರಶ್ನೆಯ ಕಾರ್ಯಕ್ರಮ. ಇಂದು June 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಆದ್ದರಿಂದ ಇವತ್ತಿನ ಪ್ರಶ್ನೆಗಳು ಮಕ್ಕಳ ಹಕ್ಕುಗಳ ಕುರಿತಾಗಿ ಇರುತ್ತೆ. ನೀವು ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9408090103 9480909013. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನ ಪರಿಗಣನೆ ಮಾಡಲಾಗುತ್ತೆ. ಹೆಸರುಗಳು ಪುನರಾವರ್ತನೆ ಆಗೋದಿಲ್ಲ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಮೊದಲನೇ ಪ್ರಶ್ನೆ ನಿಮಗಾಗಿ. ಭಾರತೀಯ ಸಂವಿಧಾನದ ಯಾವ ವಿಧಿ ಅಂದರೆ ಯಾವ ಆರ್ಟಿಕಲ್ 6-14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತದೆ? ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತೆ? ಇದು ಮೊದಲನೇ ಪ್ರಶ್ನೆ. ಇದೀಗ ಗೀತೆ ನಿಮಗಾಗಿ. ಕರ್ಪೂರದ ಗೊಂಬೆ ಚಿತ್ರದಿಂದ, ಚಿತ್ರ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು, ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತೆ ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ನೇತ್ರಾ ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಅರ್ಚನಾ ಪಾಟೀಲ್ ಕೊಪ್ಪಳ, ಸುಷ್ಮಾ ಕಾರ್ತಿಕ್ ಆನೇಕಲ್ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ವಾಣಿಶ್ರೀ ಧಾರವಾಡದಿಂದ, ಅನಿಲ್ ಭೀಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಆರ್ಟಿಕಲ್ 21A, 21A ವಿಧಿ. ಆರ್ಟಿಕಲ್ 21A ಈ ವಿಧಿಯ ಪ್ರಕಾರ 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು ಮೂಲಭೂತ ಹಕ್ಕಾಗಿದೆ. ಇದು ಸಂವಿಧಾನ ರಚನೆ ಆದಾಗ ಇರಲಿಲ್ಲ, ನಂತರ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದ್ದ, ಅಂದರೆ DPSP ಆಗಿದ್ದ ಒಂದು ಹಕ್ಕು ನಂತರ ಆರ್ಟಿಕಲ್ 21A ಆಗಿ ಬದಲಾಯಿತು. ಇದೀಗ ಮುಂದಿನ ಪ್ರಶ್ನೆ.

ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನು ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು? ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನು ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ. ಓಂ ಚಿತ್ರದಿಂದ ರಾಜ್ಕುಮಾರ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
9: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
8: ಒಳ್ಳೆ ಟೀಚರ್ಸ್ ಇರಬೇಕು,
9: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
8: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
10: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
11: ನಿಜ ಹೇಳ್ಬೇಕಾ? ಇದೀಗ ಬಿಎಸ್ಸಿಗೆ ಪ್ರಾರಂಭ
12: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

ಪ್ರಶ್ನೆ ಆಗಿತ್ತು, ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನ ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ತಿರುಕ್ಕನ ಬಳಗ ಮಲ್ಲಾಡಿಹಳ್ಳಿ, ಅಶೋಕ್, ಸುಜಾತಾ ಕೆ ನಟರಾಜ್ ಹಾಸನ್, ಉಲ್ಲಾಸ್ ಮಲ್ಲಾಡಿಹಳ್ಳಿ, ಸುಭಾನ್ ಕೋರಿ ಹಂಪಸಾಗರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ದವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಆರ್ಟಿಕಲ್ 24 ವಿಧಿ. ಈ ವಿಧಿ 14 ವರ್ಷದೊಳಗಿನ ಮಕ್ಕಳನ್ನ ಯಾವುದೇ ಗಣಿ, ಕಾರ್ಖಾನೆ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ಬಾಲಕಾರ್ಮಿಕರನ್ನಾಗಿ ತೊಡಗಿಸುವುದನ್ನು ಕಟ್ಟುನಿಟ್ಟಾಗಿ ತಡೆಯುತ್ತೆ. ಇದೀಗ ಮುಂದಿನ ಮತ್ತು ಕೊನೆಯ ಪ್ರಶ್ನೆ: ಸಂಕಷ್ಟದಲ್ಲಿರುವ ಅಥವಾ ಸಹಾಯದ ಅಗತ್ಯವಿರುವ ಮಕ್ಕಳಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಉಚಿತ ತುರ್ತು ದೂರವಾಣಿ ಸಹಾಯವಾಣಿ ಸಂಖ್ಯೆ ಯಾವುದು? ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ನಂಬರ್. ಸಂಕಷ್ಟದಲ್ಲಿರುವ ಅಥವಾ ಸಹಾಯದ ಅಗತ್ಯವಿರುವ ಮಕ್ಕಳಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಉಚಿತ ತುರ್ತು ದೂರವಾಣಿ ಸಹಾಯವಾಣಿ ಸಂಖ್ಯೆ ಯಾವುದು? ಇದೀಗ ಗೀತೆ. ಅಮೆರಿಕ ಅಮೆರಿಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿಯವರ ಗಾಯನದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನುಮೂರ್ತಿಯವರ ಸಂಗೀತ.

ಸರಿ ಉತ್ತರದ ಸರಮಾಲೆನೆ ಹರಿದಿದೆ. ಆದ್ರೆ ಮೊದಲು ಉತ್ತರ ನೀಡಿದ 10 ಜನರ ಹೆಸರನ್ನ ಮಾತ್ರ ಪರಿಗಣನೆ ಮಾಡಬೇಕಾಗಿರೋದ್ರಿಂದ 10 ಜನರ ಹೆಸರು ಹೀಗಿವೆ: ಸುಧಾಮೂರ್ತಿ ಕೆಹಳ್ಳಿ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸೋಮಶೇಖರ್ ಹಂಪಸಾಗರ, ಹೊನ್ನೂರ್ ಅಲಿ ಹನುಮಂತಾಪುರ, ರಾಮು ಕೊಪ್ಪಳದಿಂದ, ಮಂಜುನಾಥ್ ಇಂದೆರಗಿ ಬಿಳೆಭಾವಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ 1098. ಇದು ದೇಶಾದ್ಯಂತ 24 ಗಂಟೆಯೂ ಉಚಿತವಾಗಿ ಲಭ್ಯವಿರುವ ಸಹಾಯವಾಣಿಯಾಗಿದ್ದು ಅಪಾಯದಲ್ಲಿರುವ ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡಲು ಸಹಾಯ ಮಾಡುತ್ತೆ. ಇದು ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ನಂಬರ್ 1098. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮ. ತಮ್ಮ ಹೆಸರು ಮೊದಲು ಬರಲಿ ಅಂತ ಪ್ರತಿ ಪ್ರಶ್ನೆಗೂ ಉತ್ಸಾಹದಿಂದ ಉತ್ತರ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮ್ಮ ಹೆಸರು ಓದಿಲ್ಲ ಅಂತ ಬೇಸರ ಬೇಡ. ಪ್ರತಿದಿನ 3:35ಕ್ಕೆ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದೆ. ಮತ್ತೆ ಸಿಗೋಣ 4 ಗಂಟೆಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಸರಿಯಾಗಿ 4 ಗಂಟೆ. ಇದೀಗ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸುಂದರ್ಬನ್ಸ್ಗೆ ಹೋಗಿ ಬರೋಣ. ಇದೀಗ ಮೊದಲನೇ ಗೀತೆ ಸಿಪಾಯಿ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ ಬನ್ಸ್ ಕುರಿತಾದ ಮಾಹಿತಿ. ಸುಂದರ್ ಬನ್ಸ್, ಸುಂದರ ವನ. ಈ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಸುಂದರಿ ಎಂಬ ಅಪೂರ್ವ ಮ್ಯಾಂಗ್ರೋವ್ ಮರಗಳಿಂದ ಇದಕ್ಕೆ ಸುಂದರವನ ಅಂತ ಹೆಸರು ಬಂದಿದೆ. ಸುಂದರವನ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ. ಇದು ಭಾರತದ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಗಳ ನಡುವೆ ಹರಡಿಕೊಂಡಿರುವ ಜಗತ್ತಿನ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಕಾಡಾಗಿದೆ. ಇದರ ಸುಮಾರು ಶೇಕಡ 60% ಭಾಗ ಬಾಂಗ್ಲಾದೇಶದಲ್ಲಿದ್ದರೆ ಶೇಕಡ 40% ಭಾಗ ಭಾರತದಲ್ಲಿದೆ. ವಿಶ್ವ ಪರಂಪರೆಯ ತಾಣ ಇದು. ಯುನೆಸ್ಕೋ ಸಂಸ್ಥೆಯು ಇದನ್ನು ಜಾಗತಿಕ ಪ್ರಕೃತಿ ವಿಸ್ಮಯವೆಂದು ಗುರುತಿಸಿ ವಿಶ್ವ ಪರಂಪರೆಯ ತಾಣ, ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದೆ. ಈ ವಿಶಿಷ್ಟ ಮುಖಜ ಭೂಮಿಯು ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವ ಜಾಗದಲ್ಲಿ ಸೃಷ್ಟಿಯಾಗಿದೆ ಸುಂದರ್ಬನ್ಸ್. ಇದೀಗ ಮುಂದಿನ ಗೀತೆ ಸೂರ್ಯವಂಶ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ SS ನಾರಾಯಣ್ ಅವರ ಸಾಹಿತ್ಯವಿರುವ ಗೀತೆ.

0: ಬಂಗಾಳದ ಸುಂದರ್ಬನ್ಸ್ ಇದು ಜಗತ್ ಪ್ರಸಿದ್ಧ ರಾಯಲ್ ಬೆಂಗಾಲ್ ಹುಲಿಗಳ ಪ್ರಮುಖ ಆವಾಸ ಸ್ಥಾನ. ಇಲ್ಲಿನ ಹುಲಿಗಳು ಈಜುವುದರಲ್ಲಿ ಅತ್ಯಂತ ನಿಪುಣ. ಜಿಂಕೆಗಳು, ಮೊಸಳೆಗಳು, ಅಪರೂಪದ ಡಾಲ್ಫಿನ್ಗಳು, ಕಾಡು ಹಂದಿಗಳು ಮತ್ತು ನೂರಾರು ಜಾತಿಯ ಪಕ್ಷಿಗಳಿಗೆ ಇದು ಆಶ್ರಯ ತಾಣ. ಇಲ್ಲಿ ದಿನಕ್ಕೆ ಎರಡು ಬಾರಿ ಬರುವ ಉಬ್ಬರವಿಳಿತಗಳಿಂದಾಗಿ ಕಾಡಿನ ಬಹುಭಾಗ ನೀರಿನಲ್ಲಿ ಮುಳುಗುತ್ತೆ, ಮತ್ತೆ ತಾನಾಗಿಯೇ ಎದ್ದು ಕಾಣುತ್ತೆ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಸಹ ಕೇವಲ ಒಂದು ಕಾಡಲ್ಲ, ಅದು ಪ್ರಕೃತಿ ಮತ್ತು ಮಾನವನ ನಡುವಿನ ಸುದೀರ್ಘ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಸುಂದರ್ಬನ್ ಇತಿಹಾಸ ಮೊಘಲರ ಕಾಲದಿಂದ ಹಿಡಿದು ಬ್ರಿಟಿಷರ ಆಡಳಿತವರೆಗೂ, ನಂತರ ಸ್ವಾತಂತ್ರ್ಯದ ನಂತರದವರೆಗೂ ವಿಶಿಷ್ಟ ತಿರುಗಳನ್ನು ಪಡೆದುಕೊಂಡಿದೆ. ಸುಂದರ್ಬನ್ಸ್ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇದೀಗ ಒಂದು ಸಣ್ಣ ವಿರಾಮ.
1: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
2: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
2: ಬಾಲ ಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
2: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಮೊಘಲರ ಕಾಲ ಅಂದರೆ ಕ್ರಿಸ್ತ ಶಕ 1800ರಿಂದ 1757ರವರೆಗೆ ಮೊಘಲ್ ರಾಜರ ಕಾಲದಲ್ಲಿ ಸುಂದರ್ಬನ್ಸ್ ಕಾಡುಗಳು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ಥಳೀಯ ರಾಜರಿಗೆ ಗುತ್ತಿಗೆ ನೀಡಲಾಗಿತ್ತು. ಆ ಕಾಲದಲ್ಲಿ ಕಾಡಿನ ಕೆಲವು ಭಾಗಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸುವ ಪ್ರಯತ್ನಗಳು ಸಹ ನಡೆದವು. ಆದರೆ ಅರಣ್ಯದ ಕಠಿಣ ಪರಿಸರ ಮತ್ತು ರಾಯಲ್ ಬೆಂಗಾಲ್ ಹುಲಿಗಳ ಭಯದಿಂದಾಗಿ ಕಾಡು ಹೆಚ್ಚಾಗಿ ಸುರಕ್ಷಿತವಾಗಿ ಉಳಿಯಿತು. ಇದೀಗ ಮುಂದಿನ ಗೀತೆ ಸ್ಪರ್ಶ ಚಿತ್ರದಿಂದ ಪಂಕಜ್ ಉದಾಸ್, ಅರ್ಚನಾ ಉಡುಪ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:20. ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ಬನ್ಸ್ ಕುರಿತಾದ ಮಾಹಿತಿ. ಬ್ರಿಟಿಷ್ ಆಡಳಿತ ಮತ್ತು ಬ್ರಿಟಿಷ್ ಆಡಳಿತದಲ್ಲಿ ಸುಂದರ್ಬನ್ಸ್ನ ಮೊದಲ ಸಂರಕ್ಷಣೆ ಆಯಿತು ಅಂತ ಹೇಳ್ಬೋದು. ಬ್ರಿಟಿಷರು ಭಾರತದ ಅರಣ್ಯ ಸಂಪತ್ತನ್ನು ಬಳಸಿಕೊಳ್ಳಲು ಮತ್ತು ನಿರ್ವಹಿಸಲು ಅರಣ್ಯ ಇಲಾಖೆಯನ್ನು ಸ್ಥಾಪಿಸಿದರು. 1865 ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಸುಂದರ್ಬನ್ಸ್ನ ದೊಡ್ಡ ಭಾಗವನ್ನು ರಕ್ಷಿತ ಅರಣ್ಯ ಅಂದರೆ ರಿಸರ್ವ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡಲಾಯಿತು. ಜಗತ್ತಿನ ಇತಿಹಾಸದಲ್ಲೇ ಮ್ಯಾಂಗ್ರೋವ್ ಕಾಡೊಂದನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಮತ್ತು ಸಂರಕ್ಷಿಸಲು ಬ್ರಿಟಿಷರು ಕೈಗೆತ್ತಿಕೊಂಡ ಮೊದಲ ವ್ಯವಸ್ಥಿತ ಪ್ರಯತ್ನ ಇದಾಗಿತ್ತು. ನಂತರ ವಿಭಜನೆಯ ನಂತರದ ಕಾಲ 1947 ನಂತರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಸುಂದರ್ಬನ್ಸ್ನ ಮೂರನೇ ಎರಡು ಭಾಗ ಪೂರ್ವ ಪಾಕಿಸ್ತಾನಕ್ಕೆ ಮತ್ತು ಉಳಿದ ಒಂದು ಭಾಗ ಭಾರತಕ್ಕೆ ಸೇರಿತು. ಇದೀಗ ಮುಂದಿನ ಗೀತೆ ಯಾರೇ ನೀನು ಚಲುವೆ ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ

ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ ಬನ್ಸ್ ಕಾಡಿನ ವಿಶೇಷ. ಸುಂದರ್ ಬನ್ಸ್ ನ ವಿಶಿಷ್ಟ ಸಸ್ಯ ಸಂಪತ್ತು ಅಂದ್ರೆ ಫ್ಲೋರಾ ಕುರಿತಾಗಿ ಕೇಳೋದಾದ್ರೆ, ಸುಂದರ್ ಬನ್ಸ್ ಎಂಬ ಹೆಸರು ಇಲ್ಲಿ ಹೇರಳವಾಗಿ ಬೆಳೆಯುವ ಸುಂದರಿ ಎಂಬ ಮ್ಯಾಂಗ್ರೋವ್ ಮರಗಳಿಂದ ಬಂದಿದೆ. ಇಲ್ಲಿನ ಸಸ್ಯಗಳು ಉಪ್ಪು ನೀರಲ್ಲಿ ಬದುಕಲು ವಿಶೇಷ ಹೊಂದಾಣಿಕೆಯನ್ನ ಮಾಡಿಕೊಂಡಿವೆ. ಉಸಿರಾಡುವ ಬೇರುಗಳು ಅಂದ್ರೆ ನ್ಯೂಮ್ಯಾಟೋಫೋರ್ಸ್. ಇಲ್ಲಿನ ಮಣ್ಣು ಸದಾ

0: ನೀರಿನಿಂದ ಕೂಡಿರುವುದರಿಂದ ಗಿಡಗಳ ಬೇರುಗಳು ಗಾಳಿಯಿಂದ ಆಮ್ಲಜನಕವನ್ನ ಪಡೆಯಲು ಭೂಮಿಯಿಂದ ಮೇಲಕ್ಕೆ ಬೆಳೆಯುತ್ತೆ. ಇಲ್ಲಿ ಪ್ರಮುಖ ಸಸ್ಯಗಳನ್ನು ನೋಡೋದಾದ್ರೆ ಸುಂದರಿ ಮರಗಳಲ್ಲದೆ ಗೇವಾ, ಗೋರಾನ್ ಮತ್ತು ಹೆಂತಾಲ್ ಎಂಬ ತಾಳೆ ಜಾತಿಯ ಸಸ್ಯಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಇನ್ನು ವನ್ಯಜೀವಿ ಸಂಪತ್ತು ಅಂದರೆ ಫೌನಾ, ಸುಂದರ್ಬನ್ಸ್ ನೂರಾರು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಿಗೆ ಆಶ್ರಯ ತಾಣ ಅಂತ ಹೇಳಬಹುದು. ರಾಯಲ್ ಬೆಂಗಾಲ್ ಟೈಗರ್ ಸುಂದರ್ಬನ್ಸ್ ಜಗತ್ತಿನಲ್ಲೇ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಹುಲಿಗಳು ವಾಸಿಸುವ ಏಕೈಕ ತಾಣವಾಗಿದೆ. ಇಲ್ಲಿನ ಹುಲಿಗಳು ಉಪ್ಪು ನೀರಿನಲ್ಲಿ ಈಜುವುದರಿಂದ ಮತ್ತು ಏಡಿ ಮೀನುಗಳನ್ನು ಬೇಟೆಯಾಡುವುದರಲ್ಲಿ ಅತ್ಯಂತ ನಿಪುಣ. ಜಲಚರಗಳು ಮತ್ತು ಉರಗಗಳನ್ನು ಇಲ್ಲಿ ನೋಡೋದಾದರೆ ಇಲ್ಲಿ ಲವಣಯುಕ್ತ ನೀರಿನ ಬೃಹತ್ ಮೊಸಳೆಗಳು ಅಂದರೆ ಈಸ್ಚುರಿನ್ ಕ್ರೊಕೊಡೈಲ್ಸ್, ನದಿಯ ಆಮೆಗಳು, ಕಿಂಗ್ ಕೋಬ್ರಾ ಮತ್ತು ಮಾನಿಟರ್ ಹಲ್ಲಿಗಳು ಅಂದರೆ ಮಾನಿಟರ್ ಲಿಜರ್ಡ್ ಕಂಡುಬರುತ್ತೆ. ಇನ್ನು ಸ್ಪಾಟೆಡ್ ಡೀರ್, ಕಾಡು ಹಂದಿಗಳು, ರೀಸಸ್ ಮಂಗಗಳು, ಅಳಿವಿನಂಚಿನಲ್ಲಿರುವ ಗಂಗಾ ನದಿಯ ಡಾಲ್ಫಿನ್ಗಳು ಇಲ್ಲಿನ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ. ಸುಂದರ್ಬನ್ಸ್ನಲ್ಲಿ 240ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳನ್ನು ಗುರುತಿಸಲಾಗಿದೆ. ಮೀನು ಹಿಡಿಯುವ ಮಿಂಚುಳ್ಳಿಗಳು ಅಂದರೆ ಕಿಂಗ್ ಫಿಷರ್ಸ್ 10ಕ್ಕೂ ಹೆಚ್ಚು ತಳಿಗಳು ಇಲ್ಲಿ ಕಂಡುಬರುವುದರಿಂದ ಇದನ್ನು ಮಿಂಚುಳ್ಳಿಗಳ ಸ್ವರ್ಗ ಅಂತಲೂ ಕರೀತಾರಂತೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಹೀಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಬಂಗಾಳದ ಸುಂದರ್ಬನ್ಸ್ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ಮುಂದಿನ ಗೀತೆ ಅಮೃತ ವರ್ಷಿಣಿ ಚಿತ್ರದಿಂದ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬಂಗಾಳದ ಸುಂದರ್ಬನ್ಸ್ ಕುರಿತಾದ ಮಾಹಿತಿ. ಮಲ್ಲಿಕಾರ್ಜುನ ಸಿದ್ದೇಶ್ವರ್ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ್ಬನ್ ಪ್ಲೇಸ್ ಇಸ್ ವೆರಿ ನೈಸ್, ನಾನು 1994 ಅಲ್ಲಿಗೆ ಹೋಗಿದ್ದೆ ಅಂತ. ಸಂತೋಷ ಸರ್, ನೀವು ಅದರ ಕುರಿತಾದ ನೆನಪು ಏನಾದರೂ ಇದ್ರೆ ಸಹ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ತಿಪ್ಟೂರಿನಿಂದ ಶೀಲಾ ಮೋಹನ್ ರಾಜ್, ನಿಮ್ಮ ವಿಸ್ಮಯ ಜಗತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮುಡಿಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಎಫ್ಎಂ ರೇನ್ಬೋದಲ್ಲಿ ಪ್ರಸಾರವಾದ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಸುಂದರ ಕಾಡಿನ ಕುರಿತು ನೀಡಿದ ಮಾಹಿತಿ ಅತ್ಯಂತ ಆಸಕ್ತಿದಾಯಕ ಮತ್ತು ಜ್ಞಾನವರ್ಧಕವಾಗಿತ್ತು. ಮಾಹಿತಿ ಮನರಂಜನೆಯ ಸಮನ್ವಯದೊಂದಿಗೆ ಕಾರ್ಯಕ್ರಮವು ಶ್ರೋತೃಗಳ ಮನಸೆಳೆಯುವಂತೆ ಮೂಡಿ ಬಂದಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಾಹಿತಿ ಹಾಡುಗಳು ನಿರೂಪಣೆ ಚೆನ್ನಾಗಿ ಮೂಡಿ ಬಂತು ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ನೀವು ಸಹ ಬಂಗಾಳದ ಸುಂದರ್ ಬನ್ಸ್ ಕುರಿತಾದ ಮಾಹಿತಿ ಏನಾದರೂ ತಿಳಿದಿದ್ರೆ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. 9480901013.

0: ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ವಿಸ್ಮಯ ಲೋಕ. ಇನ್ನು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನವಾಗಿ ವಿಕಸನಗೊಂಡ ಕುರಿತಾಗಿ ನೋಡೋದಾದರೆ ಹೇಗೆ ಇದು ಹಂತ ಹಂತವಾಗಿ ಅತ್ಯುನ್ನತ ರಕ್ಷಿತ ವಲಯವಾಗಿ ಮಾರ್ಪಡಿಸಲಾಯಿತು ಅಂತ ಹೇಳಿ, 1973 ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಭಾರತ ಸರ್ಕಾರವು ಪ್ರಾಜೆಕ್ಟ್ ಟೈಗರ್ ಯೋಜನೆಯಡಿಯಲ್ಲಿ ಇದನ್ನು ಅಧಿಕೃತ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಿತು. ನಂತರ 1977 ವನ್ಯಜೀವಿ ಅಭಯಾರಣ್ಯ, ಜೀವ ವೈವಿಧ್ಯದ ರಕ್ಷಣೆಗಾಗಿ ಇದನ್ನು ವನ್ಯಜೀವಿ ಅಭಯಾರಣ್ಯವಾಗಿ ಮಾಡಲಾಯಿತು. 1984 ರಾಷ್ಟ್ರೀಯ ಉದ್ಯಾನವನ. May 4, 1984 ಭಾರತ ಸರ್ಕಾರವು ಇದಕ್ಕೆ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಎಂಬ ಸರ್ವೋಚ್ಚ ಸ್ಥಾನಮಾನ ನೀಡಿತು. 1987 ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣ, ಇದರ ಅಪರೂಪದ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಪರಿಗಣಿಸಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಮಾನ್ಯತೆ ನೀಡಿತು. ಸುಂದರ್ಬನ್ಸ್ ಕೇವಲ ವನ್ಯಜೀವಿಗಳಿಗಷ್ಟೇ ಅಲ್ಲ, ಕೋಲ್ಕತ್ತಾ ಸೇರಿದಂತೆ ಪಶ್ಚಿಮ ಬಂಗಾಳದ ಕೋಟ್ಯಾಂತರ ಜನರನ್ನು ಬಂಗಾಳ ಕೊಲ್ಲಿಯಲ್ಲಿ ಏಳುವ ಭೀಕರ ಚಂಡಮಾರುತಗಳಿಂದ ಸಹ ರಕ್ಷಿಸುವ ನೈಸರ್ಗಿಕ ಕವಚ. ಇದೀಗ ಒಂದು ಪುಟ್ಟ ವಿರಾಮ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆ ಅಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನು ನೋಡೋಣ. ಸುಂದರ್ಬನ್ಸ್ ಪ್ರದೇಶವು 100 ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ. ಭಾರತದ ಭಾಗದಲ್ಲಿಯೇ ಸುಮಾರು 102 ದ್ವೀಪಗಳಿದ್ದು ಅದರಲ್ಲಿ 54 ದ್ವೀಪಗಳಲ್ಲಿ ಜನವಸತಿ ಇದೆ. ಇಲ್ಲಿ ದಿನಕ್ಕೆ 2 ಬಾರಿ ಸಂಭವಿಸುವ ಹೈ ಟೈಡ್ಸ್ ಆ್ಯಂಡ್ ಲೋ ಟೈಡ್ಸ್, ಅರ್ಧದಷ್ಟು ಕಾಡು ನೀರಿನಲ್ಲಿ ಮುಳುಗುತ್ತೆ ಮತ್ತು ಇಳಿತದ ಸಮಯದಲ್ಲಿ ಮತ್ತೆ ನಂತರ ಜಮೀನು ಗೋಚರಿಸುತ್ತೆ ಅಂತ ಹೇಳಿ ಮೌನೇಶ ಮಾನ್ವಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಾಕೃತಿಕ ರಕ್ಷಾ ಕವಚ ಈ ಮ್ಯಾಂಗ್ರೋವ್ ಕಾಡುಗಳು ಬಂಗಾಳ ಕೊಲ್ಲಿಯಲ್ಲಿ ಏಳುವ ಭೀಕರ ಚಂಡಮಾರುತ ಮತ್ತು ಸುನಾಮಿಗಳ ಅಲೆಗಳ ತೀವ್ರತೆಯನ್ನು ತಡೆದು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಕರಾವಳಿ ಪ್ರದೇಶಗಳನ್ನು ರಕ್ಷಿಸುವ ನೈಸರ್ಗಿಕ ಗೋಡೆಯಾಗಿ ಕೆಲಸ ಮಾಡುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಲಲಿತಾ ನವಲಗುಂದದಿಂದ ಸುಂದರ್ಬನ್ಸ್ನ ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನದ ಹಸಿರಿನ ವನ್ಯಜೀವಿ ತಾಣವಾದ ಸುಂದರ್ಬನ್ಸ್ ಕುರಿತಾದ ಮಾಹಿತಿ ಎಲ್ಲರೂ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಕಾಡಿದ್ದರೆ ನಾಡು, ಕಾಡಿದ್ದರೆ ವನ್ಯಜೀವಿಯ ಸುಂದರ ಪಾಡು. ಕಾಡಿನ ಬಗ್ಗೆ, ಕಾಡು ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ಒಲವನ್ನು ಹೊಂದಲೇಬೇಕು. ಇವತ್ತಿನ ವಿಷಯ ಉಪಯುಕ್ತ, ಇದರ ಬಗ್ಗೆ ಅರಿವನ್ನು ಹೊಂದಿರಬೇಕು, ಯಾಕೆಂದರೆ ಇದು ನಮ್ಮ ಉಸಿರಿನ ವಿಷಯ ಅಂತ ಹೇಳಿ ಎಡೆದೊರೆ ನಾಡಿನಿಂದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಈರಣ್ಣ ಬೆಂಗಾಲಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಬುಟ್ಟು ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಂಗೀತ ಸಾಹಿತ್ಯ.

ಇನ್ನೇನು ಕಾರ್ಯಕ್ರಮ ಮುಗಿಸುವ ಹೊತ್ತು, ಸಂದೇಶಗಳನ್ನ ನೋಡೋಣ. ಇಂದಿನ ಮಾಹಿತಿ ತುಂಬಾ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತ ಬೂದಿಗೆರೆಯಿಂದ ಮುರುಳಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅನಿಲ್ ಭೀಷ್ಟಣ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಸುಂದರ್ ಬನ್ಸ್ ಬಗ್ಗೆ ಎಲ್ಲ ವಿಷಯ ಚೆನ್ನಾಗಿತ್ತು, ನಿರೂಪಣೆಯಲ್ಲಿ ಹೇಳಿದ್ದಕ್ಕೆ ಧನ್ಯವಾದಗಳು, ಆದರೆ ಇಲ್ಲಿ ಭೇಟಿ ನೀಡುವ ಕಾಲ ಹೇಳಿಲ್ಲ ಅಂತ

ಸಂದೇಶವನ್ನು ಕಳಿಸಿದ್ದಾರೆ. ನಂತರ ನನ್ನ ಅನಿಸಿಕೆಯಲ್ಲಿ ಅಕ್ಟೋಬರಿಂದ ಮಾರ್ಚ್ವರೆಗೆ ಭೇಟಿ ನೀಡಿದರೆ ಸೂಕ್ತ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಅಲ್ಲಿ ಚಂಡಮಾರುತ ಸಮಯ ನೋಡಿಕೊಂಡು ಆ ಸಮಯದಲ್ಲಿ ಭೇಟಿ ನೀಡದೇ ಇದ್ದರೆ ಒಳ್ಳೆಯದು. ನಂತರ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ. ಹರೀಶ್ ಮಲ್ಲೇಶ್ವರದಿಂದ ಚೆನ್ನಾಗಿ ನಡೆಸಿಕೊಟ್ಟಿರಿ ಕಾರ್ಯಕ್ರಮ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸೋಮಶೇಖರ ತಟ್ಟಿ ಹಂಪ ಸಾಗರದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂದೇಶ್ ಮೈಸೂರಿನಿಂದ, ನಿಮ್ಮ ನಿರೂಪಣೆ ಮತ್ತು ನಿಮ್ಮ ಧ್ವನಿ ತುಂಬ ಸುಮಧುರವಾಗಿದೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮತ್ತು ಸುಂದರ್ಬನ್ಸ್ ಬಗ್ಗೆ ಅನೇಕ ವಿಷಯ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮ ತುಂಬ ಮಾಹಿತಿಯಿಂದ ಕೂಡಿತ್ತು, ನಾವು ಪ್ರತಿದಿನ ಶಾಲೆ ಮುಗಿಸಿ ಮನೆಗೆ ತೆರಳುವಾಗ ನಿಮ್ಮ ಕಾರ್ಯಕ್ರಮವನ್ನು ಕೇಳಿ ತುಂಬ ಖುಷಿ ಪಡ್ತೇವೆ, ಹಾಡುಗಳು ಸೂಪರ್ ಆಗಿವೆ ಅಂತ ಶ್ರೀದೇವಿ ಮತ್ತು ಸಂತೋಷ್ ಕುಮಾರಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ಸಹ ನಮಗೆ ಖುಷಿ ಕೊಟ್ಟಿದೆ. ನಂತರ ಅಮೃತವರ್ಷಿಣಿ ಚಿತ್ರದ ಹಾಡು ಚೆನ್ನಾಗಿ ಮೂಡಿ ಬಂತು ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ್ಬನ್ಸ್ ಅಭಯಾರಣ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಸವಿಸ್ತಾರವಾದ ಅಲ್ಲಿನ ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೊನ್ನೂರು ಅಲಿ ಹನುಮಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಇದೀಗ ಕಾರ್ಯಕ್ರಮದ ಕೊನೆಯ ಗೀತೆ ಹಬ್ಬ ಚಿತ್ರದಿಂದ ರಮೇಶ್ ಚಂದ್ರ, ವಿಷ್ಣು ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಇದುವರೆಗೆ FM 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯ ರಾಜೇಂದ್ರ ಮಾಡುವ ನಮಸ್ಕಾರಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:20. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ರಾಜೇಶ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಜನ್ಮದ ಜೋಡಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಜೀವದ ಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮರಿಯಾ ಮೈ ಡಾರ್ಲಿಂಗ್ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

ಬಂದು ಕ್ರಾಂತಿಯಾದಂತೆ ಹೊಸಬಾಡು. ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 5:30.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳನ್ನು ಆಲಿಸುವಿರಿ. ಮೊದಲಿಗೆ ಒಂದು ಜಾಹೀರಾತು.
1: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
2: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
2: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
2: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಈಗ ಕೇಳಿ HS ನಾಗರತ್ನ ಅವರಿಂದ ಉದ್ಯೋಗ ವಾರ್ತೆ.

ಬಿಇಯಲ್ಲಿಂದ ಇಂಜಿನಿಯರಿಂಗ್ ಅಸಿಸ್ಟೆಂಟ್ಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ದೇಶದ ಪ್ರಮುಖ ವೃತ್ತಿಪರ ಎಲೆಕ್ಟ್ರಾನಿಕ್ ಸಂಸ್ಥೆಯಾದ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಹರಿಯಾಣದ ಪಂಚಕುಲಾ ಘಟಕದಲ್ಲಿ ಖಾಲಿ ಇರುವ ತಾಂತ್ರಿಕ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಈ ಹುದ್ದೆಗಳು ಕಾಯಂ ಆಧಾರದ ಮೇಲೆ ಭರ್ತಿಯಾಗಲಿದೆ. ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್ ಹುದ್ದೆಗೆ ಸಂಬಂಧಪಟ್ಟ ವಿಷಯದಲ್ಲಿ 3 ವರ್ಷಗಳ ಡಿಪ್ಲೊಮಾ ಇಂಜಿನಿಯರಿಂಗ್ ಮುಗಿಸಿರಬೇಕು. 50%-60% ಅಂಕಗಳನ್ನು ಪಡೆದಿರಬೇಕು. ಆಯ್ಕೆಯಾದ ಅಭ್ಯರ್ಥಿಗಳು ಆರಂಭದಲ್ಲಿ 6 ತಿಂಗಳ ತರಬೇತಿ ಅವಧಿಗೆ ಒಳಗಾಗಬೇಕಾಗುತ್ತದೆ. ಕಾಯಂ ನೇಮಕಾತಿಯ ನಂತರ 24,000 ರೂಪಾಯಿಯಿಂದ 90,000 ರೂಪಾಯಿಗಳ ವೇತನ ಶ್ರೇಣಿ ನೀಡಲಾಗುತ್ತದೆ. ಟೆಕ್ನಿಷಿಯನ್ ಹುದ್ದೆಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ITI ಮತ್ತು 1 ವರ್ಷದ ನ್ಯಾಷನಲ್ ಅಪ್ರೆಂಟಿಶಿಪ್ ಸರ್ಟಿಫಿಕೇಟ್ ಹೊಂದಿರಬೇಕು. ಕನಿಷ್ಠ 60%-ರಷ್ಟು ಅಂಕಗಳನ್ನು ಹೊಂದಿರಬೇಕು. 21,500 ರೂಪಾಯಿಯಿಂದ 82,000 ರೂಪಾಯಿ ವೇತನ ಮತ್ತು ಸರ್ಕಾರದ ನಿಯಮಾನುಸಾರ ಇತರ ಭತ್ತೆ ಸೌಲಭ್ಯಗಳು ಲಭ್ಯವಿರುತ್ತವೆ. ಅರ್ಹ ಅಭ್ಯರ್ಥಿಗಳು ಬಿಇಎಲ್ ವೆಬ್ಸೈಟ್ www.bellindia.in ನೀಡಲಾಗಿರುವ ಕೆರಿಯರ್ಸ್ ವಿಭಾಗದ ಆನ್ಲೈನ್ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬೇಕು. 590 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದ್ದು, SC/ST ಮಾಜಿ ಸೈನಿಕ ಮತ್ತು ಅಂಗವಿಕಲರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅರ್ಹ ಅಭ್ಯರ್ಥಿಗಳನ್ನು 150 ಅಂಕಗಳ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗುವುದು. ಪರೀಕ್ಷೆಯನ್ನು 2026 ಜುಲೈ ಅಥವಾ ಆಗಸ್ಟ್ನಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಸಾಮಾನ್ಯ ಮತ್ತು EWS ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 28 ವರ್ಷಗಳು, ಕನಿಷ್ಠ ವಯಸ್ಸು 18 ವರ್ಷ ತುಂಬಿರಬೇಕು. ನಿಯಮಾನುಸಾರ OBC ಅಭ್ಯರ್ಥಿಗಳಿಗೆ 3-10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ. ಅರ್ಜಿ ಸಲ್ಲಿಸಲು

ಎರಡು ಕೊನೆಯ ದಿನವಾಗಿದೆ. ಜಿಯುಎಂಯುಎಲ್ನಲ್ಲಿ 55 ಹುದ್ದೆಗಳ ಭರ್ತಿಗೆ ಆದೇಶ ಹೊರಡಿಸಿದೆ. ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಪ್ರಮುಖ ವಿಭಾಗವಾದ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗಾಗಿ ಬೃಹತ್ ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ. ಸಹಾಯಕ ವ್ಯವಸ್ಥಾಪಕರು, ಮಾರುಕಟ್ಟೆ ಸಹಾಯಕರು, ಆಡಳಿತ ಸಹಾಯಕರು ಮತ್ತು ಕಿರಿಯ ತಾಂತ್ರಿಕರು ಸೇರಿ ಒಟ್ಟು 55 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಹಾಗೂ ಸಹಕಾರಿ ವಲಯದಲ್ಲಿ ಹುದ್ದೆ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದು ಉತ್ತಮ ಅವಕಾಶವಾಗಿದೆ. ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಬಿವಿಎಸ್ಸಿ ಪದವಿ ಹೊಂದಿರಬೇಕು. ವಿಸ್ತರಣಾಧಿಕಾರಿ ಅಥವಾ ಆಡಳಿತ ಸಹಾಯಕರು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಮತ್ತು ಕಂಪ್ಯೂಟರ್ ಕಾರ್ಯನಿರ್ವಹಣೆಯ ಜ್ಞಾನ ಹೊಂದಿರಬೇಕು. ಮಾರುಕಟ್ಟೆಯ ಸಹಾಯಕ ಹುದ್ದೆಗೆ ಬಿಬಿಎಂ ಅಥವಾ ಬಿಬಿಎ ಪದವಿ ಮುಗಿಸಿರಬೇಕು. ಇನ್ನು ಲೆಕ್ಕ ಸಹಾಯಕರಾಗಲು ಬಿಕಾಂ ಪದವಿ ಪಡೆದಿರಬೇಕು ಹಾಗೂ ಕಿರಿಯ ತಾಂತ್ರಿಕ ಹುದ್ದೆಗೆ ಎಸ್ಎಸ್ಎಲ್ಸಿ ಜೊತೆಗೆ ಸಂಬಂಧಪಟ್ಟ ವೃತ್ತಿಯಲ್ಲಿ ಐಟಿಐ ಅಥವಾ ಬಾಯ್ಲರ್ ದರ್ಜೆ ಎರಡೂ ಪ್ರಮಾಣ ಪತ್ರದೊಂದಿಗೆ 2 ವರ್ಷಗಳ ಅನುಭವ ಅಗತ್ಯವಾಗಿದೆ. ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿ 35-40 ಮೀರಿರಬಾರದು. ಅಭ್ಯರ್ಥಿಗಳನ್ನು 200 ಅಂಕಗಳ ವಸ್ತುನಿಷ್ಠ ಲಿಖಿತ ಪರೀಕ್ಷೆಯ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಅರ್ಹ ಅಭ್ಯರ್ಥಿಗಳು ನಿಗದಿತ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಧಿಕೃತ ಪೋರ್ಟಲ್ virtualofficecr.com ಭೇಟಿ ನೀಡಿ ಲಾಗಿನ್ ಆಗಿ ಮತ್ತು ಆನ್ಲೈನ್ ಅರ್ಜಿಯಲ್ಲಿ ವೈಯಕ್ತಿಕ ಶೈಕ್ಷಣಿಕ ವಿವರಗಳನ್ನು ಭರ್ತಿ ಮಾಡಿ ಫೋಟೋ ಮತ್ತು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಶುಲ್ಕ ಪಾವತಿಸಲು ಕೋರಲಾಗಿದೆ. ಸಾಮಾನ್ಯ ವರ್ಗಗಳ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಗೇಟ್ ವೇ ಮೂಲಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು 27 ಕೊನೆಯ ದಿನವಾಗಿದೆ. ಎಂಜಿನಿಯರಿಂಗ್ ಪದವೀಧರರಿಗೆ ಸಿಡಾಕ್ ವತಿಯಿಂದ ಹುದ್ದೆಗಳ ಭರ್ತಿಗಾಗಿ ನೇಮಕಾತಿ ಹೊರಡಿಸಿದೆ. ದೇಶದ ಮುಂಚೂಣಿ ವೈಜ್ಞಾನಿಕ ಮತ್ತು ಸಂಶೋಧನಾ ಸಂಸ್ಥೆಯಾದ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ವಿವಿಧ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ವಿಭಾಗಗಳಲ್ಲಿ ಖಾಲಿ ಇರುವ ಒಟ್ಟು 951 ಹುದ್ದೆಗಳ ಭರ್ತಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಈ ಕುರಿತು ಸಿಡಾಕ್ ಅಧಿಕೃತ ಅಧಿಸೂಚನೆ ಹೊರಡಿಸಿದ್ದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಗೆ 20 ಕೊನೆಯ ದಿನವಾಗಿರುತ್ತದೆ. ದೇಶದ ವಿವಿಧ ಪ್ರಮುಖ ನಗರಗಳಲ್ಲಿರುವ ಸಿಡಾಕ್ ಕೇಂದ್ರಗಳಲ್ಲಿ ಈ ನೇಮಕಾತಿ ನಡೆಯುತ್ತಿದ್ದು ಬೆಂಗಳೂರು ಕೇಂದ್ರವೊಂದರಲ್ಲಿ ಅತ್ಯಧಿಕ ಅಂದರೆ 272 ಹುದ್ದೆಗಳು ಖಾಲಿ ಇವೆ. ಉಳಿದಂತೆ ನೋಯ್ಡಾದಲ್ಲಿ 211, ಪುಣೆಯಲ್ಲಿ 162 ಹಾಗೂ ಚೆನ್ನೈನಲ್ಲಿ 67 ಹುದ್ದೆಗಳು ಸೇರಿದಂತೆ ದೇಶದ ಇತರೆಡೆ ನೇಮಕಾತಿ ನಡೆಯಲಿದೆ ಎಂದು ಸಂಸ್ಥೆ ಪ್ರಕಟಿಸಿದೆ. ಪ್ರಾಜೆಕ್ಟ್ ಎಂಜಿನಿಯರ್, ಸೀನಿಯರ್ ಪ್ರಾಜೆಕ್ಟ್ ಎಂಜಿನಿಯರ್, ಪ್ರಾಜೆಕ್ಟ್ ಮ್ಯಾನೇಜರ್, ಪ್ರಾಜೆಕ್ಟ್ ಟೆಕ್ನಿಷಿಯನ್ ಹಾಗೂ ಪ್ರಾಜೆಕ್ಟ್ ಸಪೋರ್ಟರ್ ಸ್ಟಾಫ್ ಸೇರಿದಂತೆ ವಿವಿಧ ಸ್ವರೂಪದ ಹುದ್ದೆಗಳಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ನಡೆಯಲಿದೆ. ಅರ್ಜಿ ಸಲ್ಲಿಸುವವರು ಹುದ್ದೆಗಳಿಗೆ ಅನುಗುಣವಾಗಿ ಬಿಇ ಅಥವಾ ಬಿಟೆಕ್ ಅಥವಾ ಎಂಇ ಅಥವಾ ಎಂಟೆಕ್ ಅಥವಾ ಎಂಸಿಎ ಅಥವಾ ಎಂಬಿಎ ಅಥವಾ ಸಿಎ ಪದವಿ ಪಡೆದಿರಬೇಕು. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಹುದ್ದೆ ಹಾಗೂ ಅವರ ಅನುಭವದ ಆಧಾರದ ಮೇಲೆ ತಿಂಗಳಿಗೆ ಕನಿಷ್ಠ 20,200 ರೂಪಾಯಿಯಿಂದ ಗರಿಷ್ಠ 1,60,000 ರೂಪಾಯಿವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ. ಹುದ್ದೆಗಳಿಗೆ ತಕ್ಕಂತೆ 30 ವರ್ಷದಿಂದ 56 ವರ್ಷಗಳವರೆಗೆ ವಯೋಮಿತಿಯ ಅಭ್ಯರ್ಥಿಗಳಿಗೆ ಅವಕಾಶವಿದ್ದು ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇರಲಿದೆ. ಆಸಕ್ತರು ಸಿಡಾಕ್ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಲಿಖಿತ ಪರೀಕ್ಷೆ ಅಥವಾ ನೇರ ಸಂದರ್ಶನ ಮಾಹಿತಿಯನ್ನು ಅಭ್ಯರ್ಥಿಗಳ ನೋಂದಾಯಿತ ಇಮೇಲ್ ಐಡಿ ಹಾಗೂ ಸಂಸ್ಥೆಯ ವೆಬ್ಸೈಟ್ ಮೂಲಕ ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು ಎಂದು ಪ್ರಕಟಣೆ ತಿಳಿಸಿದೆ. ಬೆಂಗಳೂರಿನ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ನೇಮಕಾತಿಗೆ ಆದೇಶ ಹೊರಡಿಸಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಾದ ಬೆಂಗಳೂರಿನ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಖಾಲಿ ಇರುವ ವಿವಿಧ ಪ್ರಮುಖ ಹುದ್ದೆಗಳ ಭರ್ತಿಗಾಗಿ ಅರ್ಹರಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಪರ್ಸನಲ್ ಸೆಕ್ರೆಟರಿಯ ಹುದ್ದೆಗೆ ಯಾವುದೇ ವಿಷಯದಲ್ಲಿ ಪದವಿ ಹೊಂದಿರಬೇಕು. ಸೆಕ್ರೆಟರಿಯಲ್ ಕೆಲಸದಲ್ಲಿ ಕನಿಷ್ಠ 3 ವರ್ಷಗಳ ಅನುಭವ ಕಡ್ಡಾಯವಾಗಿರಬೇಕು. ಕಂಪ್ಯೂಟರ್ ಜ್ಞಾನ ಮತ್ತು ಉತ್ತಮ ಸಂವಹನ ಕೌಶಲ ಹೊಂದಿರುವವರಿಗೆ ಆದ್ಯತೆ. ಗರಿಷ್ಠ ವಯೋಮಿತಿ 30 ವರ್ಷಗಳು. ಅಸಿಸ್ಟೆಂಟ್ಗಳ 6 ಹುದ್ದೆಗಳಿದ್ದು ಪದವಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಪಡೆದಿರಬೇಕು. ಸಾಮಾನ್ಯ ಆಡಳಿತ, ಖರೀದಿ ಅಥವಾ ಖಾತೆಗಳ ವಿಭಾಗದಲ್ಲಿ ಕನಿಷ್ಠ 3 ವರ್ಷಗಳ ಅನುಭವ ಇರಬೇಕು. ಅಭ್ಯರ್ಥಿಗಳಿಗೆ ಹಿಂದಿ, ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಬರವಣಿಗೆ ಹಾಗೂ ಮೌಖಿಕ ಸಂವಹನ ಜ್ಞಾನ ಅಪೇಕ್ಷಣೀಯವಾಗಿದೆ. ಈ ಹುದ್ದೆಗೆ ಗರಿಷ್ಠ ವಯೋಮಿತಿ 28 ವರ್ಷಗಳು.

ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತಿದ್ದು, ಅಂತ ಒಂದರ ವಸ್ತುನಿಷ್ಠ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರನ್ನು ಮಾತ್ರ ಅಂತ ಎರಡರ ವಿವರಣಾತ್ಮಕ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಪರೀಕ್ಷೆಯು ಬೆಂಗಳೂರಿನಲ್ಲಿ ನಡೆಯಲಿದ್ದು, ಆಯ್ಕೆಯಾದವರಿಗೆ 2 ವರ್ಷಗಳ ಪ್ರೊಫೆಷನರಿ ಅವಧಿ ಇರಲಿದೆ. ಸಾಮಾನ್ಯ ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕ, ಎಸ್ಸಿ ಎಸ್ಟಿ ಮಹಿಳಾ ಮತ್ತು ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ವಿನಾಯಿತಿ ಇದೆ. www.rri.res.in ಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳು, ಅನುಭವದ ಪತ್ರಗಳು ಮತ್ತು ಇತ್ತೀಚಿನ ಮಾಹಿತಿಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಜುಲೈ 6 ಕೊನೆಯ ದಿನವಾಗಿದೆ. ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿದೆ. ನೆನೆಗುದಿಗೆ ಬಿದ್ದಿದ್ದ ರಾಜ್ಯ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕೊನೆಗೂ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಜೂನ್ 8 ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಿದ್ದು, ಜುಲೈ 3 ಅರ್ಜಿ ಸಲ್ಲಿಕೆ ಕೊನೆಗೊಳ್ಳಲಿದ್ದು, ಒಂದೇ ತಿಂಗಳಲ್ಲಿ ಅಂದರೆ ಆಗಸ್ಟ್ 2 ಪರೀಕ್ಷೆ ನಡೆಸುವುದಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಒಟ್ಟು 3,991 ಹುದ್ದೆಗಳು ಖಾಲಿ ಇದ್ದು, ಈ ಪೈಕಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 596 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಹಾಗೆಯೇ ಸಿವಿಲ್ ಕಾನ್ಸ್ಟೇಬಲ್ಗಳ ವೇತನವು ತಿಂಗಳಿಗೆ 37,500 ರೂಪಾಯಿಯಿಂದ 76,100 ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಹಲವಾರು ವರ್ಷಗಳಿಂದ ಕಾಯುತ್ತಿರುವ ಸಾವಿರಾರು ಅಭ್ಯರ್ಥಿಗಳು 2 ಪರೀಕ್ಷೆಗೆ ಸಂಪೂರ್ಣ ಸಿದ್ಧತೆ ನಡೆಸಬೇಕಾದ ಅನಿವಾರ್ಯತೆ ಇದೆ. ಈ ಹುದ್ದೆಗಳಿಗೆ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದ್ದು, ತತ್ಸಮಾನ ವಿದ್ಯಾರ್ಹತೆ ಎಂದರೆ CBSE ಮತ್ತು ISE ಮಂಡಳಿಯು ನಡೆಸುವ 12 ತರಗತಿ ಪರೀಕ್ಷೆ ಅಥವಾ ರಾಜ್ಯ ಸರ್ಕಾರದ ವಿವಿಧ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12 ತರಗತಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ ಅಥವಾ HSC ಅಥವಾ 2 ITI ಕೋರ್ಸ್ ಅಭ್ಯರ್ಥಿಗಳು, NIOS ನ ವತಿಯಿಂದ ನಡೆಸುವ 1 ಭಾಷಾ ಕೋರ್ಸ್ ಮತ್ತು 1 ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ 1 ಭಾಷೆ ಮತ್ತು 1 ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ ಎಂದು ಪರಿಗಣಿಸಲಾಗುತ್ತದೆ. ಕರ್ನಾಟಕ ಸರ್ಕಾರ ಸೂಚಿಸಿರುವಂತೆ 1 ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ಸಡಿಲಿಕೆಯನ್ನು ನೀಡಲಾಗಿದ್ದು, ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 33, ಎಸ್ಸಿ ಅಥವಾ ST ಪ್ರವರ್ಗ 1 ಹಾಗೂ ಪ್ರವರ್ಗ 2, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ 35 ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ಗರಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದೆ. ಸೇವಾನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ಹಾಗೂ ಎಸ್ಸಿ ಅಥವಾ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ 40 ವಯೋಮಿತಿ ನಿಗದಿಪಡಿಸಲಾಗಿದೆ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ 750 ರೂಪಾಯಿ ಶುಲ್ಕ, ಎಸ್ಸಿ ಅಥವಾ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿಗಳಿಗೆ 750 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಮರು ಅಧಿಸೂಚನೆ ಹೊರಡಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್ B ವೃಂದದ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಮತ್ತೊಮ್ಮೆ ಅಧಿಸೂಚನೆ ಪ್ರಕಟಿಸಿದೆ. ಭರ್ತಿ ಮಾಡಬೇಕಾದ ಹುದ್ದೆಗಳಿಗೆ ಒಳಮೀಸಲಾತಿಯನ್ನು ಅಳವಡಿಸಿಕೊಂಡು ಪರಿಷ್ಕೃತ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದ್ದು, ಆಸಕ್ತರು ಜೂನ್ 20 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಉಳಿಕೆ ಮೂಲರಿಂದ ಮತ್ತು ಕಲ್ಯಾಣ ಕರ್ನಾಟಕ ಸೇರಿ ಒಟ್ಟು 945 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪೈಕಿ 85% ಹುದ್ದೆಗಳಿಗೆ BSc ಅಥವಾ BSc ಆನರ್ಸ್ ಅರ್ಹತೆ ಇರುವ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ. ಕೃಷಿ ಅಧಿಕಾರಿ ಹುದ್ದೆಗಳ 15% ಹುದ್ದೆಗಳಿಗೆ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆಹಾರ ತಂತ್ರಜ್ಞಾನ, ಜೈವಿಕ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ನಲ್ಲಿ BTech ಅಥವಾ BSc ಈ ವಿದ್ಯಾರ್ಹತೆ ಉಳ್ಳ ಅಭ್ಯರ್ಥಿಗಳು ಇವುಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಯು ಭಾರತದ ಕಾನೂನು ಪ್ರಕಾರ ಇಂಡಿಯನ್ ಕೌನ್ಸಿಲ್ ಆಫ್ ರಿಸರ್ಚ್ ಅಥವಾ AICTEIಯಿಂದ ಮಾನ್ಯತೆ ಪಡೆದು ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಅಂಚೆ ಮತ್ತು ದೂರಶಿಕ್ಷಣದ ಕೋರ್ಸ್ಗಳನ್ನು ಹಾಗೂ ಅಂಚೆ ಮತ್ತು ದೂರಶಿಕ್ಷಣದ ಮುಖಾಂತರ ಪಡೆದ ತಾಂತ್ರಿಕ ಪದವಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಎಂದು ಅಧಿಸೂಚನೆ ಪ್ರಕಟಿಸಿದೆ. ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 18 ತುಂಬಿರಬೇಕು. 1 ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿ 40 ನಿಗದಿಪಡಿಸಲಾಗಿದ್ದು, ಗರಿಷ್ಠ ವಯೋಮಿತಿಯಲ್ಲಿ ಸರ್ಕಾರದ ನಿಯಮಾನುಸಾರ ಎಸ್ಸಿ ಅಥವಾ ಎಸ್ಟಿ ಅಭ್ಯರ್ಥಿಗಳಿಗೆ 5 ಹಾಗೂ OBC ವರ್ಗಗಳಿಗೆ 3 ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ

750 ರೂಪಾಯಿ, ಎಸ್ಸಿ ಎಸ್ಟಿ ಲಿಂಗ ಅಥವಾ ಅಲ್ಪಸಂಖ್ಯಾತರು ಹಾಗೂ ಮಾಜಿ ಸೈನಿಕರಿಗೆ 500 ರೂಪಾಯಿ ಶುಲ್ಕ, ವಿಶೇಷಚೇತನರಿಗೆ 750 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಇತರ ನೇಮಕಾತಿಗೆ ಹೊಂದಿಸಲಾಗುವುದಿಲ್ಲ ಅಥವಾ ಹಿಂಪಡೆಯಲಾಗುವುದಿಲ್ಲ. ಜೂನ್ 22 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಬಿಎಸ್ಎನ್ಎಲ್ ಟೆಲಿಕಾಂ ಆಫೀಸರ್ ಹುದ್ದೆಗೆ ನೇಮಕಾತಿ ಹೊರಡಿಸಿದೆ. ಸಾರ್ವಜನಿಕ ವಲಯದ ಪ್ರಮುಖ ಸಂಸ್ಥೆಯಾದ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ನೇರ ನೇಮಕಾತಿಯಲ್ಲಿ ಒಟ್ಟು 100 ಜೂನಿಯರ್ ಟೆಲಿಕಾಂ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ದೀರ್ಘಾವಧಿಯ ನಂತರ ಬಿಎಸ್ಎನ್ಎಲ್ ಇಂಥದ್ದೊಂದು ಸುವರ್ಣಾವಕಾಶ ನೀಡಿದ್ದು, ಅರ್ಹ ಎಂಜಿನಿಯರಿಂಗ್ ಪದವೀಧರರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಜೂನ್ 4 ರಿಂದ ಜುಲೈ 4 ರೊಳಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಈ ಬಾರಿ ಪ್ರಕಟವಾಗಿರುವ ಒಟ್ಟು 100 ಹುದ್ದೆಗಳಲ್ಲಿ ವಿಶೇಷವಾಗಿ ಕರ್ನಾಟಕ ಟೆಲಿಕಾಂ ವೃತ್ತಕ್ಕೆ ಅತಿ ಹೆಚ್ಚು ಅಂದರೆ 26 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಉಳಿದಂತೆ ಕೇರಳ ವೃತ್ತಕ್ಕೆ 15 ಮತ್ತು ಮಧ್ಯಪ್ರದೇಶದ ವೃತ್ತಕ್ಕೆ 10 ಹುದ್ದೆಗಳು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ವೃತ್ತಗಳಿಗೆ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಅಭ್ಯರ್ಥಿಗಳು ತಮ್ಮ ಸ್ವಂತ ರಾಜ್ಯ ಅಥವಾ ಇಷ್ಟದ ವೃತ್ತವನ್ನು ಆಯ್ದುಕೊಂಡು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು. ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್, ರೇಡಿಯೋ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿರಬೇಕು. ಇದಲ್ಲದೆ ಸಂಬಂಧಿಸಿದ ವಿಷಯಗಳಲ್ಲಿ ಎಂಎಸ್ಸಿ, ಎಂಟೆಕ್ ಪಡೆದವರಿಗೂ ಅವಕಾಶವಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ 30 ವರ್ಷ ನಿಗದಿಪಡಿಸಲಾಗಿದ್ದು, ಸರ್ಕಾರದ ನಿಯಮಾನುಸಾರ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಎಸ್ಸಿ ಅಥವಾ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳವರೆಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇರಲಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಒಬಿಸಿ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 2,000 ರೂಪಾಯಿ ಶುಲ್ಕ ಹಾಗೂ ಉಳಿದೆಲ್ಲ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ನಡೆಯಲಿದ್ದು, ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಆಗಸ್ಟ್ ತಿಂಗಳಿನಲ್ಲಿ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಆಯಾ ಎಂಜಿನಿಯರಿಂಗ್ ವಿಭಾಗಕ್ಕೆ ಸಂಬಂಧಿಸಿದಂತೆ 2 ವಿಭಾಗಗಳಲ್ಲಿ ತಲಾ 200 ಅಂಕಗಳಿಗೆ 50 ಪ್ರಶ್ನೆಗಳಿರಲಿವೆ. ಇದರ ಹೊರತಾಗಿ 80 ಅಂಕಗಳಿಗೆ ಜನರಲ್ ಎಬಿಲಿಟಿ ಪರೀಕ್ಷೆಯು ನಡೆಯಲಿದೆ. ಒಟ್ಟು 480 ಅಂಕಗಳಿಗೆ ಪರೀಕ್ಷೆ ಬರೆಯಲು 3 ಗಂಟೆ ಅವಧಿ ನೀಡಲಾಗುತ್ತದೆ. ಲಿಖಿತ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಮೆರಿಟ್ ಆಧಾರದ ಮೇಲೆ ಮತ್ತು ದಾಖಲಾತಿ ಪರಿಶೀಲನೆ ನಡೆಸಿ ಅರ್ಹರನ್ನು ಅಂತಿಮವಾಗಿ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ.

ಇದುವರೆಗೆ HS ನಾಗರತ್ನ ಅವರಿಂದ ಉದ್ಯೋಗ ವಾರ್ತೆಯನ್ನು ಕೇಳಿದಿರಿ. ಈಗ ಕೇಳಿ BR ಛಾಯಾ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು.

0: ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು, 6 ಗಂಟೆ 15 ನಿಮಿಷಕ್ಕೆ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ. ವಿಷಯ ಹವಾಮಾನ ವೈಪರೀತ್ಯವನ್ನು ತಗ್ಗಿಸುವಲ್ಲಿ ಕೃಷಿ ಅರಣ್ಯಗಳ ಪಾತ್ರ ಕುರಿತು ಮಾಹಿತಿ. ಪ್ರಸ್ತುತಿ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6 ಗಂಟೆ 51 ನಿಮಿಷಕ್ಕೆ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹತ್ತಿ ಬೆಳೆಯಲ್ಲಿ ಉತ್ಪಾದಕತೆ ಅಭಿಯಾನದಡಿ ಅಧಿಕ ಸಾಂದ್ರತೆ ನಾಟಿ ಪದ್ಧತಿ ಕುರಿತು ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಅವರು ಮಾಡಿದ ಭಾಷಣದ ಅವತರಣಿಕೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಕುಸ್ತಿಗೆ ತಾಲೂಕಿನ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. 8 ಗಂಟೆ 30 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಗಬ್ಬರು ಗ್ರಾಮದ ವೆಂಕಪ್ಪ ದಾಸರ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 9 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು. 9 ಗಂಟೆ 30 ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಉಲ್ಲಾಸ್ ಬಪತ್ ಅವರ ಸಂತೂರ್ ವಾದನ. 10 ಗಂಟೆ 30 ನಿಮಿಷಕ್ಕೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಎಫ್ಎಸ್ ಕಲ್ಪನಾಮಠ ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿಗೀತೆ ಗೋಪಾಲಕೃಷ್ಣ ಹೆಗಡೆ ಅವರ ರಚನೆ ರಂಗಗಾನದಲ್ಲಿ. 6 ಗಂಟೆ 40 ನಿಮಿಷಕ್ಕೆ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 6 ಗಂಟೆ 45 ನಿಮಿಷಕ್ಕೆ ಜನಪದ ಗೀತೆಗಳು ಮುದ್ದು ಕೃಷ್ಣ, ವೇಮಗಲ್ ಡಿ ನಾರಾಯಣಸ್ವಾಮಿ ಮತ್ತು ಸಂಗಡಿಗರಿಂದ. ಭಾವಗೀತೆಗಳ ಕಾರ್ಯಕ್ರಮ 7 ಗಂಟೆ 15 ನಿಮಿಷಕ್ಕೆ. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು. 8 ಗಂಟೆ 30 ನಿಮಿಷಕ್ಕೆ ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು. ರಾಯಚೂರಿನ ಬಗಿಚಾವಾಲೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಿರೂಪಣಾ ಧ್ವನಿಗಳು ಶ್ರೀದೇವಿ ಮತ್ತು ತಿಮ್ಮಪ್ಪ ಗಂಜಳ್ಳಿ. ಪ್ರಸ್ತುತಿ ತಿಮ್ಮಪ್ಪ ಗಂಜಳ್ಳಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9 ಗಂಟೆಗೆ ಪ್ರಕಟಣೆಗಳು. 9 ಗಂಟೆ 5 ನಿಮಿಷಕ್ಕೆ ವಚನ ಗಾಯನ. 9 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು. 10 ಗಂಟೆ 32 ನಿಮಿಷಕ್ಕೆ, 11 ಗಂಟೆ 2 ನಿಮಿಷಕ್ಕೆ ಹಾಗೂ 11 ಗಂಟೆ 32 ನಿಮಿಷಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರದ ಅಳಿವು ಉಳಿವು ಕುರಿತು ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವಯ್ಯೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12 ಗಂಟೆ 30 ನಿಮಿಷಕ್ಕೆ ಪ್ರಕಟಣೆಗಳು. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು. 2 ಗಂಟೆ 40 ನಿಮಿಷಕ್ಕೆ ಮಕ್ಕಳ ಕಾರ್ಯಕ್ರಮ. 3 ಗಂಟೆಗೆ ಎಫ್ಎಂ 101.3 MHz ಕಾರ್ಯಕ್ರಮಗಳು. ನಿಲಯದ ನಾಳಿನ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 5 ಗಂಟೆ 30 ನಿಮಿಷಕ್ಕೆ ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ. ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6 ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು. 6 ಗಂಟೆ 15 ನಿಮಿಷಕ್ಕೆ ಮಕ್ಕಳಿಗಾಗಿ ಕಾರ್ಯಕ್ರಮ ಗೋದೋಳಿಯಲ್ಲಿ ಮಸ್ಕಿ ತಾಲೂಕಿನ ಇರ್ಕಲ್ ಗ್ರಾಮದ ಜನಶಕ್ತಿ ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6 ಗಂಟೆ 51 ನಿಮಿಷಕ್ಕೆ ಕೃಷಿರಂಗದಲ್ಲಿ ಹತ್ತಿ ಬೆಳೆಯಲ್ಲಿ ಅಧಿಕ ಸಾಂದ್ರ ನಾಟಿ ಬೇಸಾಯ ತಾಂತ್ರಿಕತೆ ಕುರಿತು ದಿನಾಂಕ 12/6/2026 ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಹನುಮಪ್ಪ ಸಣ್ಣಕ್ಕೆ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 7 ಗಂಟೆ 45 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8 ಗಂಟೆಗೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. 8 ಗಂಟೆ 35 ನಿಮಿಷಕ್ಕೆ ಜನಪದ ಸಂಗೀತ. 9 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು. 9 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಎಕೆಸಿ ನಟರಾಜನ್ ಅವರ ಕ್ಲಾರಿಯೋನೆಟ್ ವಾದನ. 10 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: Read by Anuja Kumar. Prime Minister Narendra Modi today highlighted that from financial inclusion and entrepreneurship to education, healthcare, sanitation, housing, sports, science and governance, women are playing a prominent role across diverse sectors. In a social media post, Mr. Modi said that the growing participation of women in emerging fields such as drone technology is opening new avenues of opportunity and transforming the development landscape across the nation. He noted that over the last 12 years, the NDA government has worked to further women-led development, and this is visible across sectors. Union Home Minister Amit Shah has said that the government is fully committed to ensuring the highest level of security and a smooth pilgrimage experience for devotees undertaking the Amarnath Yatra. He said this while chairing a high-level meeting in New Delhi to review the preparedness of the Yatra. During the meeting, Mr. Shah directed for creating impregnable multi-layered security grid along the pilgrimage route with the coordinated efforts of the Central Armed Police Forces, Jammu and Kashmir Police and all security agencies. The minister emphasized to further strengthen the security framework with the extensive use of modern technologies such as drones, CCTV surveillance and advanced monitoring systems. External Affairs Ministry today summoned Chargé d'Affaires of the United States, Jason Meeks, and lodged a strong protest regarding continuing attacks by U.S. naval forces on commercial vessels carrying Indian mariners in the Gulf of Oman. This has already resulted in the tragic and avoidable loss of 3 Indian lives. The U.S. envoy was called in by Additional Secretary Americas in the Ministry of External Affairs in New Delhi. The ministry said in a statement that it once again conveyed its deep concern over the use of lethal and deadly force against civilian shipping. The U.S. Chargé d'Affaires was requested to convey India's strong concerns to his authorities and to ensure that U.S. forces operating in the region take all necessary measures to prevent the loss of civilian life. This is the second time the U.S. envoy has been summoned by the ministry. 3 Indian seafarers who were initially reported missing have been confirmed dead in one of the attacks. India's retail inflation accelerated to 3.93% in May this year on an annual basis, rising for the 5th consecutive month under the new series. The inflation print was moderately higher from 3.48% recorded in April. According to data released by the Ministry of Statistics and Programme Implementation, inflation in rural areas edged up to 4.25%, while in urban regions it rose to 3.53%. The food inflation rate, based on the All India Consumer Food Price Index, stood at 4.78% last month, up from 4.2% in the preceding month. India AI Mission today launched Varya, a distilled video model built to make frontier video AI affordable, accessible and relevant. Addressing the launch event in New Delhi, Secretary in the Ministry of Electronics and Information Technology, S. Krishnan said the launch of one of the foundational models supported under the India AI Mission marks a significant milestone in India's AI journey. In badminton, PV Sindhu has stormed into the women's singles semi-finals of the Australian Open tournament in Sydney. The third-seeded Indian outclassed Chinese Taipei's Chen Su-Yu in a one-sided quarter-final clash today. Sindhu will next face top seed Akane Yamaguchi of Japan in the semi-final match. Yamaguchi defeated India's Tanvi Sharma in the quarter-final clash today. In FIFA World Cup 2026, co-hosts Canada will be up against Bosnia and Herzegovina in a Group B clash at Toronto Stadium tonight. The match will start at 12:30 a.m. Indian Standard Time. The encounter marks the first ever World Cup meeting between the two nations. Benchmark domestic equity indices ended today's trading session with strong gains of around 2%, driven by hopes of de-escalation in West Asia. The Sensex surged 1,695 points to close at 75,528, while the Nifty jumped 461 points to settle at 23,623. And that is the end of this news bulletin.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6:10. ಪ್ರಕಟಣೆಗಳು.
2: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
3: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಕೆಳಗರೆ ಸಂಜೆ 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗರಿಣ ಪ್ರಸಾರವಾಗಲಿದೆ. ಇವತ್ತಿನ ವಿಷಯ ಹವಾಮಾನ ವೈಪರೀತ್ಯವನ್ನು ತಗ್ಗಿಸುವಲ್ಲಿ ಕೃಷಿ ಅರಣ್ಯಗಳ ಪಾತ್ರ ಕುರಿತು ಮಾಹಿತಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ರೀದೇವಿ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಈ ಸಂಜೆ 6:21 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹತ್ತಿ ಬೆಳೆಯಲ್ಲಿ ಉತ್ಪಾದಕತೆ ಅಭಿಯಾನದ ಅಡಿ ಅಧಿಕ ಸಾಂದ್ರತೆ ನಾಟಿ ಪದ್ಧತಿ ಕುರಿತು ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳುವಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ ಇವತ್ತಿನ ಕಾರ್ಯಕ್ರಮದ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ.

ಈ ಸಂಜೆ 7:45 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಗಮನಿಸಿ: 08532200312 ಅಥವಾ 08532295898. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ.

ಈ ರಾತ್ರಿ 8 ಗಂಟೆ 30 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಟಪ್ಪ ದಾಸರ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಆಲಿಸುವಿರಿ. ಇಂದು ರಾತ್ರಿ 9 ಗಂಟೆ 30 ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್ ಪ್ರಸಾರವಾಗಲಿದೆ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಉಲ್ಲಾಸ್ ಬಾಪತ್ ಅವರ ಸಂತೂರ್ ವಾದನ. 10 ಗಂಟೆ 30 ನಿಮಿಷಕ್ಕೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಪ್ರಸಾರವಾಗಲಿದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15. ಕಾರ್ಯಕ್ರಮ ನಿಸರ್ಗ ಋಣ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
2: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
3: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
2: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
3: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
4: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: सुरक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े। कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಇದು ಆಕಾಶವಾಣಿ ರಾಯಚೂರು ಕೇಂದ್ರ.

ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗರಿನ ನಿಸರ್ಗರಿನ ನಿಸರ್ಗರಿನ ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ. ಆತ್ಮೀಯ ಕೇಳುಗರೆ, ಕಳೆದ ನಿಸರ್ಗರಿನ ಕಾರ್ಯಕ್ರಮದಲ್ಲಿ ನಾವು ಹವಾಮಾನ ವೈಪರೀತ್ಯವನ್ನು ತಗ್ಗಿಸುವಲ್ಲಿ ಕೃಷಿ ಅರಣ್ಯ ಪದ್ಧತಿಗಳ ಮಹತ್ವದ ಬಗ್ಗೆ ತಿಳಿದುಕೊಂಡಿದ್ವಿ. ಅದರ ಮುಂದುವರೆದ ಭಾಗದಲ್ಲಿ ನಾವು ಇನ್ನೂ ನೋಡೋದಾದರೆ, ಈ ಒಂದು ಹವಾಮಾನ ವೈಪರೀತ್ಯವನ್ನು ತಗ್ಗಿಸುವಲ್ಲಿ ಕೃಷಿ ಅರಣ್ಯ ಪದ್ಧತಿಗಳ ಪಾತ್ರ ಇನ್ನೂ ಏನಿದೆ ಅನ್ನೋದನ್ನು ನೋಡುವಾಗ, ಇದು ಆರ್ಥಿಕ ಮತ್ತು ಸಾಮಾಜಿಕ ಪ್ರಯೋಜನಗಳನ್ನು ನಾವು ನೋಡೋದಾದರೆ, ಕೃಷಿ ಅರಣ್ಯ ಪದ್ಧತಿಗಳು ರೈತರಿಗೆ ಮತ್ತು ರೈತ ಸಮುದಾಯ

ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ 0.29-15.21 ಟನ್ನಷ್ಟು ಇಂಗಾಲವನ್ನು ನೆಲದ ಮೇಲೆ ಮತ್ತು 30-300 ಟನ್ನಷ್ಟು ಮಣ್ಣಿನಲ್ಲಿ 1 ಮೀಟರ್ ಆಳದವರೆಗೆ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿದುಬರುತ್ತದೆ. ಇನ್ನು ಕೃಷಿ ಅರಣ್ಯ ಪದ್ಧತಿಯಿಂದ ವಿಶ್ವದ ಒಟ್ಟು ಇಂಗಾಲದ ಸುಮಾರು 12% ಸಂಗ್ರಹಿಸಬಹುದಾಗಿದೆ. ದೇಶದ ಕೃಷಿ ಅರಣ್ಯದಲ್ಲಿ ಪ್ರತಿ ಹೆಕ್ಟೇರ್ಗೆ ಸರಾಸರಿ ಇಂಗಾಲದ ಸಂಗ್ರಹ ಸಾಮರ್ಥ್ಯವು 25 ಟನ್ ಇದೆ ಎಂದು ಅಂದಾಜಿಸಲಾಗಿದೆ. ವಿವಿಧ ಮರಗಳ ಜೊತೆ ಕೃಷಿ ಅರಣ್ಯ ಪದ್ಧತಿಗಳನ್ನು ನಿರ್ವಹಿಸುವ ಮೂಲಕ ರೈತರು ಇಂಗಾಲದ ಹೀರಿಕೆಯನ್ನು ಆಧರಿಸಿ ಕಾರ್ಬನ್ ಕ್ರೆಡಿಟ್ಗಳನ್ನು ಗಳಿಸಬಹುದಾಗಿದೆ ಮತ್ತು ಅದನ್ನು ಅಂತಾರಾಷ್ಟ್ರೀಯ ಇಂಗಾಲದ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡಿ ಆರ್ಥಿಕ ಲಾಭವನ್ನು ಪಡೆಯಬಹುದು. ಇಂಗಾಲದ ವ್ಯಾಪಾರವು ರೈತರಿಗೆ ಕೃಷಿ ಅರಣ್ಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಮತ್ತು ನಿರ್ವಹಿಸಲು ಹಣಕಾಸಿನ ಪ್ರೋತ್ಸಾಹವನ್ನು ಒದಗಿಸುತ್ತದೆ. ಉದಾಹರಣೆಗೆ, ಇನ್ನು ಹವಾಮಾನ ಬದಲಾವಣೆಯ ಗತಿಯನ್ನು ತಗ್ಗಿಸಲು ಮತ್ತು ಹೊಂದಾಣಿಕೆಗೆ ಕೃಷಿ ಅರಣ್ಯ ಪದ್ಧತಿ. ಹವಾಮಾನ ಬದಲಾವಣೆ ಗತಿ ತಗ್ಗಿಸುವಿಕೆ. ಕೃಷಿ ಅರಣ್ಯ ವ್ಯವಸ್ಥೆಯಲ್ಲಿ ಮರಗಳು ದಿನನಿತ್ಯದ ದ್ಯುತಿ ಸಂಶ್ಲೇಷಣೆಯ ಮೂಲಕ ದೀರ್ಘಾವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡನ್ನು ಬಳಸಿ ಸಂಗ್ರಹಿಸುತ್ತವೆ ಮತ್ತು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಗ್ಗಿಸುತ್ತದೆ. ಅರಣ್ಯೀಕರಣ ಮತ್ತು ಮರು ಅರಣ್ಯೀಕರಣವು ಕೃಷಿ ಅರಣ್ಯ ಪದ್ಧತಿಯಿಂದ ಉತ್ತೇಜಿಸುತ್ತದೆ. ಅರಣ್ಯನಾಶ ಭೂಬಳಕೆಯ ಬದಲಾವಣೆ ಮತ್ತು ಮಣ್ಣಿನ ಅವನತಿಯನ್ನು ಕಡಿಮೆ ಮಾಡುವ ಮೂಲಕ ಕೃಷಿ ಅರಣ್ಯ ಪದ್ಧತಿಗಳು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಸಸ್ಯ ಹೊದಿಕೆಯನ್ನು ನಿರ್ವಹಿಸುವ ಮೂಲಕ ಮಣ್ಣಿನ ಅಡಚಣೆಯನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಸುಸ್ಥಿರ ಭೂ ನಿರ್ವಹಣಾ ಅಭ್ಯಾಸಗಳನ್ನು ಉತ್ತೇಜನೆ ಮಾಡುವ ಮೂಲಕ ಕೃಷಿ ಮತ್ತು ಭೂ ಬಳಕೆಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಕೃಷಿ ಅರಣ್ಯ ಪದ್ಧತಿಯು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಿ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಗ್ಗಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳಲು ಕೃಷಿ ಅರಣ್ಯ ಪದ್ಧತಿಗಳು ಇಳಿಜಾರು ಮತ್ತು ಬಂಜರು ಪ್ರದೇಶಗಳನ್ನು ಸ್ಥಿರಗೊಳಿಸುವ ಮೂಲಕ ನೀರಿನ ಹರಿವನ್ನು ಕಡಿಮೆ ಮಾಡುವ ಮತ್ತು ಮಣ್ಣಿನ ರಚನೆಯನ್ನು ಹೆಚ್ಚಿಸುವ ಮೂಲಕ ಮಣ್ಣಿನ ಸವೆತವನ್ನು ತಡೆಯಲು ಸಹಾಯ ಮಾಡುತ್ತದೆ. ಕೃಷಿ ಅರಣ್ಯ ವ್ಯವಸ್ಥೆಯಲ್ಲಿನ ಮರಗಳು ಮತ್ತು ಪೊದೆಗಳು ಭಾರೀ ಮಳೆ, ಪ್ರವಾಹ ಮತ್ತು ಗಾಳಿಯಿಂದ ಉಂಟಾಗುವ ಸವೆತದಿಂದ ಮಣ್ಣನ್ನು ರಕ್ಷಿಸುತ್ತದೆ ಹಾಗೂ ತೀವ್ರ ಹವಾಮಾನ ಘಟನೆಗಳಿಗೆ ಸ್ಥಿರತೆಯನ್ನು ಒದಗಿಸುತ್ತದೆ. ಕೃಷಿ ಅರಣ್ಯ ವ್ಯವಸ್ಥೆಗಳು ನೀರಿನ ಹರಿವನ್ನು ನಿಯಂತ್ರಿಸಿ ನೀರಿನ ಒಳನುಸುಳುವಿಕೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಬರ ಮತ್ತು ನೀರಿನ ಕೊರತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಅಂತರ್ಜಲ ನಿಧಾನವಾಗಿ ಸುಧಾರಿಸುತ್ತದೆ ಮತ್ತು ಕಡಿಮೆ ಮಳೆ ಆದ ವರ್ಷಗಳಲ್ಲಿ ಕೃಷಿ ಉತ್ಪಾದಕತೆಯನ್ನು ಉಳಿಸಿಕೊಳ್ಳುವಲ್ಲಿ ಇದು ಪೂರಕವಾಗಿ ಸಹಾಯ ಮಾಡುತ್ತದೆ. ಇನ್ನು ಹವಾಮಾನ ಬದಲಾವಣೆಯ ಹೊಂದಾಣಿಕೆ ಮತ್ತು ತಗ್ಗಿಸುವಿಕೆಯ ಅವಳಿ ಉದ್ದೇಶಗಳನ್ನು ಸಂಯೋಜಿಸಿ ಕೃಷಿ ಅರಣ್ಯ ಪದ್ಧತಿಯು ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮಗಳನ್ನು ನಿಭಾಯಿಸಲು ಅನನ್ಯ ಅವಕಾಶವನ್ನು ಒದಗಿಸುತ್ತದೆ. ಹವಾಮಾನ ಬದಲಾವಣೆಯ ಪ್ರಭಾವದ ವಿರುದ್ಧ ಸಣ್ಣ ಹಿಡುವಳಿದಾರ ರೈತರ ಆರ್ಥಿಕ ಸ್ಥಿತಿ ಮತ್ತು ಸ್ಥಿರತೆಯನ್ನು ಸುಧಾರಿಸುತ್ತದೆ. ಆದ್ದರಿಂದ ಕೃಷಿ ಅರಣ್ಯ ತಂತ್ರಗಳನ್ನು ಜೀವನಾಧಾರ ರೈತರಿಗೆ ಹವಾಮಾನ ಬದಲಾವಣೆ ಸಂಬಂಧಿತ ಅಪಾಯಗಳಿಗೆ ರೈತರ ದುರ್ಬಲತೆಯನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಅಭಿವೃದ್ಧಿ ತಂತ್ರವಾಗಿ ಬಳಸಬಹುದಾಗಿದೆ. ಇನ್ನು ಕೃಷಿ ಅರಣ್ಯ ಪದ್ಧತಿಯಲ್ಲಿ ಮರ ನಿರ್ವಹಣೆಯಲ್ಲಿ ಕೆಲ ಸೂಚನೆಗಳನ್ನು ನೋಡೋದಾದರೆ, ಮರದ ನಿರ್ವಹಣೆಯ ಮುಖ್ಯ ಉದ್ದೇಶ ಏನೆಂದರೆ ಮರ ಮತ್ತು ಬೆಳೆಗಳ ನಡುವೆ ಪರಸ್ಪರ ಧನಾತ್ಮಕ ಹೊಂದಾಣಿಕೆಯನ್ನು ಹೆಚ್ಚಿಸಿ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುವುದು, ಮರಗಳ ರೆಂಬೆ ಕೊಂಬೆಗಳನ್ನು ಅವಶ್ಯಕತೆಗನುಸಾರವಾಗಿ ಸೌರೂಕೆಯನ್ನು ಮಾಡಿ ಮರ ಮತ್ತು ಬೆಳೆಗಳ ನಡುವೆ ಬೆಳಕು ಮತ್ತು ನೀರಿನ ಸ್ಪರ್ಧೆಯನ್ನು ನಿಯಂತ್ರಿಸುವುದು, ಜಮೀನಿನಿಂದ 2-3 ಮೀಟರ್ವರೆಗೆ ಯಾವುದೇ ಕೊಂಬೆಗಳು ಅಡ್ಡಲಾಗಿ ಬೆಳೆಯಲು ಬಿಡಬಾರದು ಮತ್ತು ಮರ ಎತ್ತರಕ್ಕೆ ಬೆಳೆದಂತೆ ಅತ್ಯಂತ ಕೆಳಗಿನ 1 ಅಥವಾ 2 ಕೊಂಬೆಗಳನ್ನು ತೆಗೆಯುತ್ತಾ ಹೋಗಬೇಕು. ಈ ದಿಸೆಯಲ್ಲಿ ರೈತರನ್ನು ಪ್ರೋತ್ಸಾಹಿಸಲಿಕ್ಕೆ ಭಾರತ ಮತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಂಡ ಕೆಲ ಯೋಜನೆಗಳನ್ನು ನೋಡೋದಾದರೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಇದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯು ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯನ್ನು ಹೆಚ್ಚಿಸುವ ದಿಸೆಯಲ್ಲಿ ರೈತರು ಮತ್ತು ಸಾರ್ವಜನಿಕರ ಸಹಕಾರವನ್ನು ಉತ್ತೇಜಿಸುವ ಸಲುವಾಗಿ 2011-12 ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ಪ್ರಾರಂಭಿಸಿತು. ಈ ಕಾರ್ಯಕ್ರಮದ ಪ್ರಕಾರ ರೈತರಿಗೆ ತಮ್ಮ ಜಮೀನುಗಳಲ್ಲಿ ನೆಡಲು ಅರಣ್ಯ ಇಲಾಖೆಯು ಹತ್ತಿರದ ಸಸಿಗಳ ನರ್ಸರಿಗಳಿಂದ ಕಡಿಮೆ ದರದಲ್ಲಿ ಸಸಿಗಳನ್ನು ನೀಡಲಾಗುತ್ತದೆ.

ಆಗುತ್ತದೆ. ರೈತರಿಗೆ ನಾಟಿ ಮಾಡಿದ ಮೊದಲ ವರ್ಷದ ಕೊನೆಯಲ್ಲಿ ಉಳಿದಿರುವ ಪ್ರತಿ ಒಂದು ಸಸಿಗಳಿಗೆ 35 ರೂಪಾಯಿಗಳನ್ನು ಪ್ರೋತ್ಸಾಹ ಧನವಾಗಿ ನೀಡಲಾಗುತ್ತದೆ. ಹಾಗೆಯೇ 2 ಮತ್ತು 3ನೇ ವರ್ಷ ಪೂರ್ಣಗೊಂಡ ನಂತರ ಉಳಿದಿರುವಂತಹ ಪ್ರತಿ ಸಸಿಗೆ 40-50 ರೂಪಾಯಿ ಮೊತ್ತವನ್ನು ನೀಡಲಾಗುತ್ತದೆ. ಸಸಿಗಳನ್ನು ನೆಡಲು ಮಾತ್ರವಲ್ಲದೆ ಕನಿಷ್ಠ 3 ವರ್ಷಗಳ ಕಾಲ ಅವುಗಳನ್ನು ಪೋಷಿಸಲು ಕೂಡ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಒದಗಿಸಿದ ಒಟ್ಟು ಮೊತ್ತವು ಸಸಿಯನ್ನು ಸಂಗ್ರಹಿಸಲು ಮತ್ತು ನೆಡಲು ರೈತರು ಮಾಡಿದ ವೆಚ್ಚವನ್ನು ಸರಿದೂಗಿಸುತ್ತದೆ. ರೈತರು ಹೆಚ್ಚಿನ ಸಂಖ್ಯೆಯ ಸಸಿಗಳನ್ನು ನೆಟ್ಟಾಗ ಪ್ರೋತ್ಸಾಹವು ಸಾಕಷ್ಟು ಗಣನೀಯವಾಗಿರುತ್ತದೆ. ರೈತರು ಆರ್ಥಿಕ ಪ್ರೋತ್ಸಾಹವನ್ನು ಪಡೆಯುವುದರ ಜೊತೆಗೆ ಬೆಳೆದ ಮರಗಳಿಂದ ಹಣ್ಣುಗಳು, ಬೀಜಗಳು, ಮೇವು, ಉರುವಲು, ಕಂಬ, ಮರ ಇತ್ಯಾದಿಗಳಂತಹ ವಿವಿಧ ರೂಪಗಳಲ್ಲಿಯೂ ಉತ್ತಮ ಆದಾಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಇನ್ನು ಕೃಷಿ ಅರಣ್ಯ ಮಿಷನ್, ಕೃಷಿ ಭೂಮಿಯಲ್ಲಿ ಮರ ನೆಡುವಿಕೆಯನ್ನು ಉತ್ತೇಜಿಸಲಿಕ್ಕೆ ಕೃಷಿ ಅರಣ್ಯ ಯೋಜನೆಯನ್ನು 2016-17 ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿ ಫಲಾನುಭವಿಗಳಿಗೆ ಯೋಜನಾ ವೆಚ್ಚದಲ್ಲಿ ಪ್ರತಿ ಗಿಡಕ್ಕೆ 35 ರೂಪಾಯಿಯಂತೆ ಪ್ರತಿ ಸಸಿಗೆ 70 ರೂಪಾಯಿಯನ್ನು 4 ಹಂತಗಳಲ್ಲಿ ಪಾವತಿ ಮಾಡಲಾಗುತ್ತದೆ. ಮೊದಲ ವರ್ಷದಲ್ಲಿ 14 ರೂಪಾಯಿ ಅಂದರೆ ಶೇಕಡ 40%, 2ನೇ ವರ್ಷದಲ್ಲಿ 7 ರೂಪಾಯಿ ಅಂದರೆ ಶೇಕಡ 20%, ಇನ್ನು 3ನೇ ವರ್ಷದಲ್ಲಿ 7 ರೂಪಾಯಿ ಶೇಕಡ 20% ಹಾಗೂ 7 ರೂಪಾಯಿ ಮತ್ತು 4ನೇ ವರ್ಷದಲ್ಲಿ ಶೇಕಡ 20%ರಂತೆ ಒದಗಿಸಲಾಗುತ್ತದೆ. ಇದೊಂದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರವು ಶೇಕಡ 60%ರಷ್ಟು ಹಣವನ್ನು ಒದಗಿಸಿದರೆ ಉಳಿದ ಶೇಕಡ 40%ರಷ್ಟು ಬಾಕಿಯನ್ನು ರಾಜ್ಯ ಸರ್ಕಾರವು ಕೊಡುಗೆಯಾಗಿ ನೀಡುತ್ತದೆ. ಫಲಾನುಭವಿಗಳ ವೈಯಕ್ತಿಕ ಬ್ಯಾಂಕ್ ಖಾತೆಗಳಿಗೆ ಪಾವತಿಗಳನ್ನು ಮಾಡಲಾಗುತ್ತದೆ. ಕೃಷಿ ಬೆಳೆಗಳಿಗೆ ಪೂರಕವಾದ ರೀತಿಯಲ್ಲಿ ಕೃಷಿ ಭೂಮಿಯಲ್ಲಿ ಮರಗಳ ವ್ಯಾಪ್ತಿಯನ್ನು ವಿಸ್ತರಿಸುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಸಾರ್ವಜನಿಕ ವಿತರಣೆಗಾಗಿ ಸಸಿಗಳನ್ನು ಬೆಳೆಸುವುದು RSPD ಅಂಥೇಳಿ ಒಂದು ಯೋಜನೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಸಸಿಗಳನ್ನು ತಮ್ಮ ಕೃಷಿಯೇತರ ಭೂಮಿಯಲ್ಲಿ ನೆಡಲು ರಿಯಾಯಿತಿ ದರದಲ್ಲಿ ಸಾಮಾನ್ಯ ಜನರಿಗೆ ವಿತರಿಸಲು ಬೆಳೆಸಲಾಗುತ್ತದೆ. ಇದಕ್ಕಾಗಿ ಸೂಕ್ತ ಜಾತಿಯ ಸಸಿಗಳನ್ನು ಬೆಳೆಸಿ ಅರಣ್ಯ ಇಲಾಖೆಯ ನರ್ಸರಿಗಳಲ್ಲಿ ಇಡಲಾಗುತ್ತದೆ. ಸಸಿಗಳನ್ನು 6x9 ಮತ್ತು 8x12 ಗಾತ್ರದ ಪಾಲಿ ಬ್ಯಾಗ್ಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತದೆ. ಇನ್ನು ಬಂಜರು ಭೂಮಿಯನ್ನು ಹಸಿರುಗೊಳಿಸುವಿಕೆ, ನೀತಿ ಆಯೋಗದ ಒಂದು ನೇತೃತ್ವದಲ್ಲಿ ಈ ಬಹು ಸಾಂಸ್ಥಿಕ ಪ್ರಯತ್ನವು ರಿಮೋಟ್ ಸೆನ್ಸಿಂಗ್ ಮತ್ತು GIS ಭಾರತದ ಎಲ್ಲ ಜಿಲ್ಲೆಗಳಾದ್ಯಂತ ಕೃಷಿ ಅರಣ್ಯ ಸೂಕ್ತತೆಯನ್ನು ನಿರ್ಣಯಿಸಲು ಬಳಸಿಕೊಂಡಿದೆ. ವಿಷಯಾಧಾರಿತ ಡೇಟಾ ಸೆಟ್ಗಳನ್ನು ಬಳಸಿಕೊಂಡು ರಾಷ್ಟ್ರೀಯ ಮಟ್ಟದ ಆದ್ಯತೆಗಾಗಿ ಅಗ್ರೋಫಾರೆಸ್ಟ್ರಿ ಸೂಟಬಿಲಿಟಿ ಇಂಡೆಕ್ಸ್ ಅಂದರೆ AIS ಅನ್ನು ಅಭಿವೃದ್ಧಿಪಡಿಸಲಾಗಿದ್ದು ವರದಿಯು ರಾಜ್ಯವಾರು ಮತ್ತು ಜಿಲ್ಲಾವಾರು ವಿಶ್ಲೇಷಣೆಯನ್ನು ಒದಗಿಸುತ್ತದೆ. ಹಸಿರೀಕರಣ ಮತ್ತು ಪುನಃಸ್ಥಾಪನೆ ಯೋಜನೆಗಳಿಗೆ ಸರ್ಕಾರಿ ಇಲಾಖೆಗಳು ಮತ್ತು ಕೈಗಾರಿಕೆಗಳನ್ನು ಬೆಂಬಲಿಸುತ್ತದೆ. ಸೊ ಕೇಳುಗರೆ, ಇದುವರೆಗೂ ಕೇಳಿದ್ರಲ್ಲ, ಈ ಒಂದು ಹವಾಮಾನ ವೈಪರೀತ್ಯವನ್ನು ತಗ್ಗಿಸುವಲ್ಲಿ ಕೃಷಿ ಅರಣ್ಯ ಪದ್ಧತಿಗಳ ಮಹತ್ವ ಏನು ಅಂತ. ಸೊ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.

0: ಇದುವರೆಗೂ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗ ಋಣ ಕೇಳಿದ್ರಿ. ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಸಹಕಾರ ವಿ ನರಸಿಂಹಲು. ಪರಿಸರದಲ್ಲಿ ಹಸಿರು ಅದುವೇ ನಮ್ಮ ಉಸಿರು.
1: ಈಗ ಕೇಳಿ ಚನ್ನವೀರ ಕಣವಿ ಅವರ ವಿರಚಿತ ಭಾವಗೀತೆಯನ್ನು.

0: ಇದುವರೆಗೆ ಚನ್ನವೀರ ಕಣವಿ ಅವರ ವಿರಚಿತ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:37 ಆಗುತ್ತಲಿದ್ದು 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
6: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
7: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
6: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
7: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
8: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
9: ಬಳಸುವ ನೀರು ಮಿತವಾಗಿರಲಿ, ಬಳಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ. ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
10: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
11: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
12: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನು ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ, ಕೃಷಿ, ನೀರಾವರಿ, ನಗರಾಭಿವೃದ್ಧಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3 ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6.80 ಕೋಟಿ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿರೋ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿ

0: ಪುನರುಜ್ಜೀವನ ಯೋಜನೆ ಅಂತಿಮ ಹಂತದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್, ಸಮಯ 6:51.

0: ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಹತ್ತಿ ಬೆಳೆಯಲ್ಲಿ ಉತ್ಪಾದಕತೆ ಅಭಿಯಾನದ ಅಡಿ ಅಧಿಕ ಸಾಂದ್ರತೆ ನಾಟಿ ಪದ್ಧತಿ ಕುರಿತು ಡಾಕ್ಟರ್ ಅಜಯ್ ಕುಮಾರ್ MY ಅವರು ಮಾಡಿದ ಭಾಷಣದ ಅವತರಣಿಕೆ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ. ಮೊದಲಿಗೆ ಒಂದು ಜಾಹೀರಾತು.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
0: ಈಗ ಕೇಳಿ ಹತ್ತಿ ಬೆಳೆಯಲ್ಲಿ ಉತ್ಪಾದಕತೆ ಅಭಿಯಾನದ ಅಡಿ ಅಧಿಕ ಸಾಂದ್ರತೆ ನಾಟಿ ಪದ್ಧತಿ ಕುರಿತು ಡಾಕ್ಟರ್ ಅಜಯ್ ಕುಮಾರ್ MY ಅವರು ಮಾಡಿದ ಭಾಷಣದ ಅವತರಣಿಕೆ.
2: ಇವತ್ತಿನ ದಿವಸ ಈ ಅಧಿಕ ಸಾಂದ್ರತೆ ಹತ್ತಿ ಬೇಸಾಯ ಕುರಿತು ಒಂದು ಕಾರ್ಯಾಗಾರ ಅಂದ್ಕೊಂಡಿರೋದು, ವಿಚಾರಗೋಷ್ಠಿ ಅಂದ್ಕೊಂಡಿರೋದು ನಿಜವಾಗ್ಲೂ ಒಂದು ಸಂತೋಷದ ವಿಷಯ. ಫಸ್ಟು ನಾವು ಅಧಿಕ ಸಾಂದ್ರತೆ ಅಂತ ವಿಚಾರ ಮಾಡಬೇಕು ಅಂತ ಅಂತಂದರೆ ಒಂದು ವೆರೈಟಿ ಅಥವಾ ಹೈಬ್ರಿಡ್, ಅದು ಬಹಳ ಇಂಪಾರ್ಟೆಂಟ್. ಈ ಅಧಿಕ ಸಾಂದ್ರತೆ ಇದರಲ್ಲಿ ಅಧಿಕ ಸಾಂದ್ರತೆ ಅನ್ನೋದು ಹತ್ತಿಯಲ್ಲಿ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತದೆ. ಆದರೆ ನಮಗೆ ಒಂದು 2-3 ವರ್ಷ ಇನಿಷಿಯೇಟ್ ಮಾಡಿದ್ವಿ, ಅದಕ್ಕೆ ತಕ್ಕನಾದ ಒಂದು ಜಿನೋಟೈಪ್ ಅಥವಾ ವೆರೈಟಿ ಸಿಗಲಿಲ್ಲ. ಒಂದು ಸ್ಪೇಸಿಂಗ್ ಸ್ಟ್ಯಾಂಡರ್ಡೈಸೇಷನ್, ಫರ್ಟಿಲೈಸರ್ ಸ್ಟ್ಯಾಂಡರ್ಡೈಸೇಷನ್ ಮಾಡ್ತಾ ಹೋದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಅವರ ಮನಸ್ಥಿತಿ ಚೇಂಜ್ ಆಗಲಿಲ್ಲ. ಏನಪ್ಪ ಮನಸ್ಥಿತಿ ಅಂದರೆ ಸ್ಪೇಸಿಂಗ್ ಅಡಾಪ್ಟೇಷನ್ನಲ್ಲಿ BT ಹತ್ತಿಗೆ ನಮ್ಮ ಶಿಫಾರಸ್ಸು ಅಂತರ ಏನಿರ್ತದಪ್ಪ ಅಂದರೆ 3 ಸಾಲಲ್ಲಿ 2 ಅಂತ ನಾವು ಶಿಫಾರಸ್ ಕೊಟ್ಟಿರ್ತೀವಿ. ಅದಕ್ಕೆ ತಕ್ಕನಾಗಿ ಒಂದು ಪಾಕೆಟ್ 1 ಹೋಗುತ್ತೆ ಅಂತ ಕಂಪ್ನಿಯವರು ಅದನ್ನ ಪ್ಯಾಕಿಂಗ್ ಮಾಡ್ತಾರೆ. ಆದರೆ ನಮ್ಮ ರೈತರು 3-4 ಎಕರೆಗೆ ಹಾಕೊಂತ ಹೋದ್ರು. ಸೊ ಅದನ್ನು ಅವರ ಖಾಸಗಿ ಕಂಪ್ನಿಯವರು ಎನ್ಕ್ಯಾಶ್ ಮಾಡಿಕೊಂಡ್ರು. ಅವ್ರ ರೈತರ ಮನಸ್ಥಿತಿ ಚೇಂಜ್ ಆಗೋದಿಲ್ಲ. ಅದಕ್ಕೆ ಈ ಅಧಿಕ ಸಾಂದ್ರತೆ ಅನ್ನೋದನ್ನು ಇನ್ನೂ ಸ್ವಲ್ಪ ಇನ್ನೂ 1-2 ಹೆಚ್ಚಿಗೆ ಹಾಕಲಿ. ಅಂದರೆ ಟೆಕ್ನಾಲಜಿ ಇಸ್ ಗುಡ್, ಅಂದರೆ ಅಧಿಕ ಸಾಂದ್ರತೆಯಲ್ಲಿ ಹೆಚ್ಚಿಗೆ ಬೀಜ ಹೋಗ್ತದೆ. ಅದಕ್ಕೆ ರೈತರ ಮನಸ್ಥಿತಿ ಚೇಂಜ್ ಆಗಲಿಲ್ಲ. ಸೊ ಅಧಿಕ ಸಾಂದ್ರತೆ ಇದಕ್ಕೆ ಹೋದನು ಬೆಳೆಸೋಣ ಅಂತಂದು ಹೇಳಿ ಈಗ ಪ್ರತಿ ಎಕರೆಗೆ ಅವರ ಶಿಫಾರಸು ಪ್ರಕಾರ 5 ಹೋಗ್ತದೆ. ಟೆಕ್ನಾಲಜಿ ಇಸ್ ಗುಡ್ ಇನ್ ಟರ್ಮ್ಸ್ ಆಫ್ ಇಟ್ ಈಸ್ ಸೂಟೆಡ್ ಫಾರ್ ಈವನ್ ಸೊ ಅನ್ಫರ್ಟೈಲ್ ಸಾಯಿಲ್ಸ್ ಆಲ್ಸೋ. ರೈನ್ ಫೆಡ್ ಸಿಚುಯೇಷನ್ ಇಸ್ ದ ಮೋಸ್ಟ್ ಸೂಟೆಡ್. ಮತ್ತೆ ಇಟ್ ಈಸ್ 25-30 ಡೇಸ್ ಅರ್ಲಿಯರ್ ದ್ಯಾನ್ ಬೇಗ ಬರ್ತದೆ. ಮಾಮೂಲಿ BT ಹತ್ತಿಗಿಂತ ಅಧಿಕ ಸಾಂದ್ರತೆ ಇರತಕ್ಕಂಥ ಬೆಳೆ 25-30 ದಿವಸ ಬೇಗ ಬರ್ತದೆ. ಸೊ ಇಟ್ ವಿಲ್ ಎಸ್ಕೇಪ್ ಪಿಂಕ್ ಬೋಲ್ವರ್ಮ್ ಇನ್ಸಿಡೆನ್ಸ್. ಪಿಂಕ್ ಬೋಲ್ವರ್ಮ್ ಇನ್ಸಿಡೆನ್ಸ್ ಸಾಮಾನ್ಯವಾಗಿ ಯಾವಾಗ ಬರ್ತದೆ ನಮ್ಮ ಜನರಲ್ BT ಹತ್ತಿಯಲ್ಲಿ ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಿಗೆ ಆಗ್ತದೆ ಅದರ ಪೀಕ್. ಸೊ ಈ ಅಧಿಕ ಸಾಂದ್ರತೆ HDPS ಹತ್ತಿಯಲ್ಲಿ ಅಷ್ಟೊತ್ತಿಗೆ ಹಾರ್ವೆಸ್ಟಿಂಗ್ ಫೇಜ್ ಬಂದಿರುತ್ತದೆ. ದೇರ್ ಇಸ್ ನೋ ನೀಡ್ ಆಫ್ ಇನ್ಸಿಡೆನ್ಸ್ ಆಫ್ ಪಿಂಕ್ ಬೋಲ್ವರ್ಮ್. ಸಿಮಿಲರ್ಲಿ ಲೈಕ್ ಲೀಫ್ ರೆಡ್ನಿಂಗ್, ಲೀಫ್ ರೆಡ್ನಿಂಗ್ ಅಷ್ಟೇ. ನೀವು ತಡಬಿತ್ತನೆ ಆದಾಗ ವೆನ್ ಕ್ರಾಪ್ ಎಂಟರ್ಸ್ ಅಕ್ಟೋಬರ್ ನವಂಬರ್ ಮಂತ್ಸ್ ಲೀಫ್ ರೆಡ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಯಾಕಂದರೆ ಅವಾಗ ಸ್ಟ್ರೆಸ್ ಕಂಡೀಷನ್ ಆಗ್ತದೆ, ಮಳೆ ನಿಲ್ತದೆ, ಲೇಟ್ ಸೋಯಿಂಗ್ ಆಗಿರ್ತದೆ, ಡಿಲೇ ಆದಂಗೆಲ್ಲ ರೆಡ್ನಿಂಗ್. ಸೊ ಈ ಅಧಿಕ ಸಾಂದ್ರತೆ ಇದರಲ್ಲಿ ಲೀಫ್ ರೆಡ್ನಿಂಗ್ ಪ್ರಾಬ್ಲಮ್ ಆಲ್ಸೋ ವಿ ಕ್ಯಾನ್ ಅವಾಯ್ಡ್. ಸೊ ಅಂತ ಇದರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಕಳೆದ 4-5 ಈ ಖಾಸಗಿ ಕಂಪ್ನಿಯವರು ಪ್ರತಿ ಒಂದು ಕಂಪ್ನಿಯಲ್ಲೂ 2-3 ಹೈಬ್ರಿಡ್ ತಂದಿದ್ದಾರೆ. ಲೈಕ್ KCH 9292, ಅಜಿತ್ ಕಂಪ್ನಿಯವರು 5 ಅಂತ, ಕ್ರಿಸ್ಟಲ್ ಕಂಪ್ನಿಯವರು 9-2-9, ಇನ್ನು ಸುಮಾರು ಎಲ್ಲ ಕಂಪ್ನಿಯವರು 2-3 ಹೈಬ್ರಿಡ್ಸ್ ತಂದಿದ್ದಾರೆ. ಸೊ ಹಂಗಾಗಿ ಇದು ಪ್ರಾಯೋಗಿಕ ಮಟ್ಟವಾಗಿ ತುಂಬ ಸಕ್ಸಸ್ ಕಾಣ್ತಾ ಇದ್ದಾರೆ. ಲೈವ್ ಎಕ್ಸಾಂಪಲ್ ಅಂದರೆ ಲಾಸ್ಟ್ ಟೈಮು ನಮ್ಮ ಸಾರ್ ಅವರು ತಗೊಂಡ ಒಂದು ಪ್ರಾಯೋಗಿಕವಾಗಿ ಕಸಬೆ ಕ್ಯಾಂಪಲ್ಲಿ. ಸೊ ಇಟ್ ಹ್ಯಾಸ್ ಗಿವನ್ ಎ ವೆರಿ ಗುಡ್ ರಿಸಲ್ಟ್ಸ್. ಸೊ ನಮ್ಮ ಸಾರ್ ಹೇಳ್ತಾರೆ ಇನ್ನೂ ಹತ್ರ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಇನ್ನೂ ಹತ್ರ ಅಂತ. ಅವ್ರ ರೆಕಮೆಂಡೇಷನ್ನು 15 cm ಗಿಡದಿಂದ ಗಿಡಕ್ಕೆ ಅಂತಂದರೆ 10 cm ಹೋಗ್ಬೋದು. ಪ್ರೊವೈಡೆಡ್ ಎ ಗುಡ್ ವೆರೈಟಿ ಹೋದಾಗ ನಿಮಗೆ ಅಂತರದಲ್ಲಿ ಮತ್ತೆ 3 ಸಾಲು ಬೇಕಾಗಿಲ್ಲ ಅಧಿಕ ಸಾಂದ್ರತೆ ಇದಕ್ಕೆ. ಈ ಹೈಬ್ರಿಡ್ಸ್ ಇನ್ನು 2.5 ಸಾಲ್ಗೆ ಹೋಗ್ಬೋದು. ಯಾಕಂದರೆ ನಾವು 2-3 ವರ್ಷ ನಮ್ಮ ಪ್ರಾತ್ಯಕ್ಷಿಕವಾಗಿ ನೋಡಿದಾಗ ಸಾಲಲ್ಲಿ ಸ್ವಲ್ಪ ಗ್ಯಾಪ್ ಉಳಿಯುತ್ತೆ. ವೆನ್ ವಿ ಟೇಕ್ 2 ಸ್ಪ್ರೇಸ್ ಆಫ್ ಮೆಪಿಕ್ವಾಟ್ ಕ್ಲೋರೈಡ್. ಇದು ಮೆಪಿಕ್ವಾಟ್ ಕ್ಲೋರೈಡ್ ಕಂಪಲ್ಸರಿ ಸ್ಪ್ರೇ ಮಾಡಬೇಕು ಬಿಕಾಸ್ ಇಟ್ ಇಸ್ ಎ ಹೈಬ್ರಿಡ್. ಮೆಪಿಕ್ವಾಟ್ ಕ್ಲೋರೈಡ್ ಅಟ್ ದಿ ಯಾವ ಸ್ಟೇಜಲ್ಲಿ 45-50 ದಿವಸದಲ್ಲಿ ಒಂದ್ಸಲ, ಮತ್ತೆ 15 ದಿವಸ ಗ್ಯಾಪ್, 55-60 ದಿವಸದಲ್ಲಿ ಒಂದ್ಸಲ, 65-70 ದಿವಸದಲ್ಲಿ ಒಂದ್ಸಲ. ಸೊ 15 ಗ್ಯಾಪ್ ಅಲ್ಲಿ 2 ಮೆಪಿಕಾಟ್ ಕ್ಲೋರೈಡ್ ಸ್ಪ್ರೇಸ್ ಆರ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದ್ರೆ ಇಟ್ ಇಸ್ ಎ ಹೈಬ್ರಿಡ್. ಸೊ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಲೈಕ್ ನಮ್ಮ ಅಮೇರಿಕಾ, ಬ್ರೆಜಿಲ್ ಅಲ್ಲಿ ದೇ ಆರ್ ನಾಟ್ ಅಟ್ ಆಲ್ ಸ್ಪ್ರೇಯಿಂಗ್ ಮೆಪಿಕಾಟ್ ಕ್ಲೋರೈಡ್. ಯಾಕೆ? ಅವರು ವೆರೈಟೀಸ್ ಆ ಥರ ಡೆವಲಪ್ ಮಾಡಿದ್ದಾರೆ ಬಿಕಾಸ್ ಇಟ್ಸ್ ಎ ವೆರೈಟಿ ಜಸ್ಟ್ ಅದರ ಸ್ಟೇಚರ್ ಜಸ್ಟ್ 2-2 ಅಡಿ ಅಷ್ಟೇ ಬೆಳೀತದೆ. ಸೊ ಅವ್ರಿಗೆ ದೇರ್ ಈಸ್ ನೋ ನೀಡ್ ಆಫ್ ಗೋಯಿಂಗ್ ಫಾರ್ ಮೆಪಿಕಾಟ್ ಕ್ಲೋರೈಡ್ ಆಲ್ಸೋ. ಸೊ ನಮ್ಮದು ಇದು ಹೈಬ್ರಿಡ್ ಆಗಿರೋದ್ರಿಂದ ಈ ಖಾಸಗಿ ಕಂಪ್ನಿಯವರು ಹೈಬ್ರಿಡ್ ಡೆವಲಪ್ ಮಾಡಿರೋದ್ರಿಂದ ನಾವು ಇನ್ವೇರಿಯಬಲಿ ವಿ ಹ್ಯಾವ್ ಟು ಗೋ ಫಾರ್ ಮೆಪಿಕಾಟ್ ಕ್ಲೋರೈಡ್ 2 sprays ಅಟ್ 45-50 days ಒನ್ಸ್ ಅಂಡ್ 65-70 days ಒನ್ಸ್. ಮತ್ತೆ ಇದಕ್ಕೆ ಅಂತರ ಇದಾಯಿತು. ಸರ್ ಹೇಳ್ದಂಗೆ 4 ಅಂತರಗಳು ಬರ್ತಾವ್ರಿ. ಅಲ್ಟ್ರಾ ನ್ರೋ ಅಂದರೆ 30-10 45-10 ಅಥವಾ 15-10-15 60-10-15 75-10-15 ಈ ಥರ ಎಲ್ಲ ಸ್ಪೇಸಿಂಗಲ್ಲಿ ಡಿಪೆಂಡಿಂಗ್ ಅಪನ್ ದಿ ಗ್ರೋತ್ ಆಫ್ ದಿ ಹೈಬ್ರಿಡ್. ಈಗ ನೀವು ಮೆಪಿಕಾಟ್ ಕ್ಲೋರೈಡ್ 45 ದಿವಸದಿಂದ 55 ದಿವಸದಲ್ಲಿ ಸ್ಪ್ರೇ ತಗೊಂಡಾಗ ಗಿಡ ಎಷ್ಟಿರಬೇಕು? ಅದು ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 45 ದಿವಸ ಆಗಿರ್ತದೆ ಬಟ್ ಗ್ರೋತ್ ಇನ್ನೂ 1 ಅಡಿನೇ ಇರ್ತದೆ. ಅವಾಗ ತಗೋಬೇಕಾ? ನಾವು ತಗೋಬೇಕಾ ಮೆಪಿಕಾಟ್ ಕ್ಲೋರೈಡ್? ನೋ ನೀಡ್. ನಿಮಗೆ 2 ಅಡಿ ಮೇಲೆ ಬಂದಿರಬೇಕು ಗ್ರೋತು. ಸಾಕಷ್ಟು ಲೀಫ್ ಏರಿಯಾ ಇರಬೇಕು, ಸಾಕಷ್ಟು ಲೀಫ್ ಏರಿಯಾ ಇರಬೇಕು. ಮತ್ತೆ ಗ್ರೋತ್ ಸ್ಟಂಟ್ ಆಗಿ 45 ದಿವಸ ರೀಚ್ ಆಗಿರ್ತದೆ, ಇನ್ನೂ 1-1.5 ಅಡಿಯಲ್ಲಿ ಅಷ್ಟೇ ಇರ್ತದೆ, ಲೀಫ್ ಏರಿಯಾ ಇರೋದಿಲ್ಲ. ಅವಾಗ ಮೆಪಿಕಾಟ್ ಕ್ಲೋರೈಡ್ 45 ದಿವಸದಿಂದ 50 ದಿವಸ ಹೇಳಿದ್ದಾರೆ ನಾವು ಸ್ಪ್ರೇ ಮಾಡಬೇಕು ಅಂತಂದು ಮಾಡಬೇಡ್ರಿ. ಗಿಡ ಬೆಳವಣಿಗೆ ಇರಬೇಕು, ಅವಾಗ ಮೆಪಿಕಾಟ್ ಕ್ಲೋರೈಡ್ ಸ್ಪ್ರೇ ಮಾಡಬೇಕು.

ದೆನ್ ಆಫ್ಟರ್ 15 to 20 ಡೇಸ್ ಅಗೈನ್ ಒನ್ ಮೋರ್ ಸ್ಪ್ರೇ ಡಿಪೆಂಡಿಂಗ್ ಅಪಾನ್ ದಿ ಗ್ರೋತ್. ನಿಮಗೆ ಅಲ್ಲಿ 2 ಅಡಿಗಳಲ್ಲೇ ಗ್ರೋತ್ ನಿಂತರೆ ದೇರ್ ಇಸ್ ನೋ ನೀಡ್ ಫಾರ್ ಸೆಕೆಂಡ್ ಸ್ಪ್ರೇ ಆಲ್ಸೋ. ಅದು ಅದು ಟೆಕ್ನಿಕ್ಯಾಲಿಟಿ. ಇಲ್ಲಿ ಮೂರು ಸ್ಪ್ರೇ ಅಂತಾರೆ, ಇಫ್ ಡ್ಯೂರೇಷನ್ ಇಸ್ ಮೋರ್ ಮೂರು ಸ್ಪ್ರೇ ದೇರ್ ಇಸ್ ನೋ ನೀಡ್. ನಿಮಗೆ ಗ್ರೋತ್ ಅಲ್ಲಿಗೆ ಸೀಸ್ ಆದರೆ ದೇರ್ ಇಸ್ ನೋ ನೀಡ್ ಟು ಗೋ ಫಾರ್ ಥರ್ಡ್ ಸ್ಪ್ರೇ ಆಲ್ಸೋ. ಬಟ್ ಆಸ್ ಆನ್ ಟುಡೇ, ಆಸ್ ಆನ್ ನೌ, ಟೂ ಸ್ಪ್ರೇಸ್ ಆರ್ ಮಿನಿಮಮ್, ಟೂ ಸ್ಪ್ರೇಸ್ ಆರ್ ರಿಕ್ವೈರ್ಡ್ ಮೇಪಿಕಾಟ್ ಕ್ಲೋರೈಡ್ ಬಿಕಾಸ್ ಇಟ್ ಈಸ್ ಎ ಹೈಬ್ರಿಡ್. ಎಲ್ಲ ಖಾಸಗಿ ಕಂಪ್ನಿಯವರು ಹೈಬ್ರಿಡೇ ತಂದಿದ್ದಾರೆ. ಈಗ ನಮ್ಮ ಯೂನಿವರ್ಸಿಟಿಯಲ್ಲಿ ನಡೀತಾ ಇರೋ ರಿಸರ್ಚ್, ಒಂದು ನಮ್ಮ ಬ್ರೀಡರ್ ಡಾಕ್ಟರ್ ಜೆ ಎಂ ನಿಡಗುಂದಿಯವರು ಒಂದು ವೆರೈಟಿ ತಂದಿದ್ದಾರೆ. ದಿಸ್ ಇಯರ್ ವಿ ಆರ್ ಟೆಸ್ಟಿಂಗ್ ದಟ್ ಫಾರ್ ಸ್ಪೇಸಿಂಗ್ಸ್ ಆ್ಯಂಡ್ ಫರ್ಟಿಲೈಸರ್ ಸ್ಟ್ಯಾಂಡರ್ಡೈಸೇಷನ್, ಒಂದು RAH BT 4051 ಅಂತ. ಸೊ ಇಟ್ ಈಸ್ ಇನ್ ದ ಪೈಪ್ ಲೈನ್. ಇಟ್ ಈಸ್, ನಾನು ನೋಡಿದ್ದೀನಿ ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್. ಇಟ್ಸ್ ಎ ವೆರಿ ಗುಡ್ ವೆರೈಟಿ, ಇಟ್ಸ್ ಎ ವೆರೈಟಿ, ನಾಟ್ ಹೈಬ್ರಿಡ್. ಅದೇನಾದರೂ ಕ್ಲಿಕ್ ಆಯ್ತಪ್ಪ ಅಂತಂದರೆ ದೆನ್ ವಿ ಕೆನ್ ಮಲ್ಟಿಪ್ಲೈ ಫಾಸ್ಟ್ ವಿತ್ ದಟ್ ಹೈಬ್ರಿಡ್ ವೆರೈಟಿ, ಅಂಡ್ ವಿ ಕೆನ್ ಮೇಕ್ ಸೀಡ್ ಪ್ರೊಡಕ್ಷನ್ ಆಲ್ಸೋ ವಿತ್ ದಟ್. ಸೊ ಆ ಥರ ಒಂದು ವೆರೈಟಿ ಸ್ಟ್ಯಾಂಡರ್ಡೈಸ್ ಆಗಿಬಿಟ್ರೆ ವಿ ಕೆನ್ ಡೆವಲಪ್ ಆಲ್ಮೋಸ್ಟ್ ಆಲ್ ಪ್ಯಾಕೇಜ್ ಟು ದಟ್ HDPS ಕಾಟನ್. ಮತ್ತು ಫರ್ಟಿಲೈಸರ್ ವಿಷಯಕ್ಕೆ ಬಂದಾಗ, ಈಗ ನಾರ್ಮಲಿ ನಮ್ಮ ಪ್ಯಾಕೇಜಲ್ಲಿ ಏನಿರ್ತದೆ, ವೆರೈಟಿಗೆ ಇಷ್ಟಿರ್ತದೆ, ನಾರ್ಮಲ್ HB ಹೈಬ್ರಿಡ್ಗೆ ಇಷ್ಟಿರ್ತದೆ, BT ಹೈಬ್ರಿಡ್ಗೆ ಇಷ್ಟಿರ್ತದೆ, ಈ ಭಾಗಕ್ಕೆ ಇಷ್ಟಿರ್ತದೆ, ಈ ಝೋನ್ಗೆ ಇಷ್ಟಿರ್ತದೆ ಅಂತ ಇರ್ತದೆ. ಸೊ ನಮ್ಮ ಪ್ಯಾಕೇಜಲ್ಲಿ ವೆರೈಟಿಗೆ ಇರೋದು 80-40-40 ಸಾರಜನಕ ರಂಜಕ ಪೊಟ್ಯಾಶ್ ಪ್ರತಿ ಹೆಕ್ಟೇರ್ಗೆ. ಅಂದರೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 32 kg ಸಾರಜನಕ, 16 kg ರಂಜಕ, 16 kg ಪೊಟ್ಯಾಶ್ ಆಗ್ತದೆ. 80-40-40 ತೊಗೊಂಡಾಗ. ಅದೇ ಇದು ಹೈಬ್ರಿಡ್. ಈಗ ನಮ್ಮ ನಾರ್ಮಲ್ BT ಹತ್ತಿಗೆ 72 kg ಸಾರಜನಕ, 36 kg ರಂಜಕ, 36 kg ಪೊಟ್ಯಾಶು ನಮ್ಮ ನಾರ್ಮಲ್ BT ಹತ್ತಿಗೆ ಕೊಡ್ತೀವಿ. ಅಂದರೆ ಹೆಕ್ಟೇರ್ಗೆ 180-90-90 ನಮ್ಮ ಭಾಗದ, ಈ ತುಂಗಭದ್ರಾ ಕಮಾಂಡ್ ಏರಿಯಾ Zone 2, Zone 3ಗೆಲ್ಲ. ಬಟ್ ನಾವು ನಮ್ಮ ಉದ್ದೇಶ ಅಷ್ಟು ಹೈಟ್ ಬೆಳಿಬಾರ್ದು, 6 feet 7 feet ಹೋಗ್ತದೆ ಕೆಲವು ಹೈಬ್ರಿಡ್ಸು. ದೇರ್ ಈಸ್ ನೋ ನೀಡ್. HDPS ಅಲ್ಲಿ ನಾವು ಪ್ಲಾಂಟ್ ಮಾಡಿದಾಗ ವಿತ್ ಕ್ಲೋಸರ್ ಸ್ಪೇಸಿಂಗ್ ಆಫ್ 75 cm ಇಂಟು 10 or 15 cm, ದೇರ್ ಇಸ್ ನೋ ನೀಡ್ ಟು ಗೋ ಫಾರ್ ದಟ್ ಮಚ್ ಹೈಟ್. ಸೊ ಅದಕ್ಕೆ ಡಿಫರೆಂಟ್ ಏನಪ್ಪ ಅಂತಂದರೆ ಸ್ಪ್ರೇಯಿಂಗ್ ಆಫ್ ಮೆಪಿಕೋಟ್ ಕ್ಲೋರೈಡ್ ಜಸ್ಟ್ ಟು ಮೇಂಟೈನ್ 2 to 2.5 feet ಹೈಟ್. ದೆನ್ ಇನ್ ಅನದರ್ ಆಪರೇಷನ್ ವಿತೌಟ್ ಯೂಸಿಂಗ್ ಕೆಮಿಕಲ್ಸ್ ಅಂದರೆ ಡಿಟಾಪಿಂಗ್ ಅಟ್ 100 cm ಹೈಟ್ ನಾರ್ಮಲ್ BT ಹತ್ತಿಗಾದರೆ. ಅದೇ ನೀವು HDPS ಕಾಟನ್ಗಾದರೆ 75 cm ಹೈಟ್ನ ಇದು ಮಾಡ್ಬೋದು, ಡಿಟಾಪಿಂಗ್ ಮಾಡ್ಬೋದು ವಿತೌಟ್ ಯೂಸಿಂಗ್ ಕೆಮಿಕಲ್ ಅರ್ಬಿ ಇದು ಗ್ರೋತ್ ರೆಗ್ಯುಲೇಟರ್ ಸ್ಪ್ರೇ. ಸೊ ಹಂಗಾಗಿ ವಿ ಹ್ಯಾವ್ ಟು ಸಿ ಫಸ್ಟ್ ಬಿಫೋರ್ ಟೇಕಿಂಗ್ ಮೆಪಿಕಾಟ್ ಕ್ಲೋರೈಡ್, ವಿ ಹ್ಯಾವ್ ಟು ಸಿ ದಿ ಸ್ಟ್ರಕ್ಚರ್ ಆಫ್ ದಿ ಕ್ರಾಪ್, ಕ್ರಾಪ್ ಕೆನಾಪಿ ನೋಡಬೇಕು. ನಾನು ಹೇಳಿದ್ನಲ್ಲ ಹೈಟು ಸಾಕಷ್ಟು ಆಗಿರಬೇಕು 2 feet ಮೇಲೆ, ಮತ್ತು ಸಾಕಷ್ಟು ಲೀಫ್ ಏರಿಯಾ ಇರಬೇಕು. ಆವಾಗ ದೆನ್ ಯು ಹ್ಯಾವ್ ಟು ಗೋ ಫಾರ್ ಫಸ್ಟ್ ಸ್ಪ್ರೇ ಆಫ್ ಮೆಪಿಕಾಟ್ ಕ್ಲೋರೈಡ್ ವಿತ್ 1 ml ಪರ್ ಲೀಟರ್ ಆಫ್ ವಾಟರ್. ಆ್ಯಕ್ಚುಲಿ ಅದು ಕ್ಯಾಲ್ಕುಲೇಟ್ ಮಾಡಿದಾಗ 0.9 ಬರ್ತದೆ, ನೋ ನೀಡ್. 1 ml ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 0.9 to 1 ml ಪರ್ ಲೀಟರ್ ಆಫ್ ವಾಟರ್. ಮತ್ತು ಅದನ್ನು ಸ್ವಲ್ಪ ಸ್ಟ್ರೆಸ್ ಮಾಡಿ ಇಡಬೇಕು ನಮ್ಮ ರೈತರಿಗೆ. ಇನ್ನು ಅವ್ರಿಗೆ ಗ್ರೋತ್ ರೆಗ್ಯುಲೇಟರ್ ಏನು, ಅರ್ಬಿಸೈಡ್ ಏನು, ಪೆಸ್ಟಿಸೈಡ್ ಏನು ಅನ್ನೋದು ತಲೆಗೆ ಬಂದಿರೋದಿಲ್ಲ. ಸೊ ಗ್ರೋತ್ ರೆಗ್ಯುಲೇಟರ್ ಅನ್ನೋದು ವಿ ಹ್ಯಾವ್ ಟು ಬಿ ವೆರಿ ಕಾಷಿಯಸ್. ಇಷ್ಟೇ, ಇಲ್ಲಾಂದರೆ ನಿಮ್ಮ ಕ್ರಾಪ್ ಹೋಗ್ತದೆ ಅಂತ ಹೇಳ್ಬೋದು, ಹೆಚ್ಚಿಗೆ ಡೋಸ್ ಯೂಸ್ ಮಾಡಿದ್ರೆ ಅಂತ. ಅದೇ ಫರ್ಟಿಲೈಸರ್ ವಿಷಯ ಮಾತಾಡ್ತಾ ಇದ್ದೆ. ಫರ್ಟಿಲೈಸರ್ ಸ್ಟ್ಯಾಂಡರ್ಡೈಸೇಷನ್ನು ನಾವು ಈಚೆಗೆ ಆವಾಗಲೇ ಹೇಳಿದ್ನಲ್ಲ, ನಮ್ಮ ಸಾರ್ ಜೋಡಿ ಕೂಡಿ ಸ್ಟ್ಯಾಂಡರ್ಡೈಸೇಷನ್ ಮಾಡಿದ್ವಿ. ಬಟ್ ಅದು ಹೈಬ್ರಿಡ್ ಸೂಟ್ ಆಗದೇ ಇರೋದಕ್ಕೆ ಅದು ಫೇಲ್ ಆಯಿತು. ಈಗ ಹೈಬ್ರಿಡ್ಸು ಖಾಸಗಿ ಹೈಬ್ರಿಡ್ಸ್ಗೆ ಮತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಡೆವಲಪ್ ಮಾಡಿರೋ ವೆರೈಟೀಸ್ಗೆ ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದೀವಿ ಬೈ ಟೇಕಿಂಗ್ 80-40-40 ಆಸ್ ದಿ ಚೆಕ್ ಫಾರ್ ವೆರೈಟಿ ಹೆಕ್ಟೇರ್. 80 kg ಸಾರಜನಕ, 40 kg ರಂಜಕ, 40 kg ಪೊಟ್ಯಾಶು ಪ್ರತಿ ಹೆಕ್ಟೇರಿಗೆ ತಳಿಗಳಿಗೆ ವೆರೈಟೀಸ್ಗೆ. ಈಗ ನಮ್ಮ ಬ್ರೀಡರ್ ಡೆವಲಪ್ ಮಾಡಿರೋ ವೆರೈಟೀಸ್ಗೆ ಅದನ್ನು ಸ್ಟ್ಯಾಂಡರ್ಡ್ ಚೆಕ್ ಆಗಿ ಇಟ್ಕೊತೀವಿ. ಮತ್ತು ಅದಕ್ಕೆ ಒಂದು 25% ಕಡಿಮೆ, ಒಂದು 25% ಜಾಸ್ತಿ ಟೆಸ್ಟ್ ಮಾಡ್ತೀವಿ. ಅಂದರೆ 80-25% ಕಡಿಮೆ ಅಂತಂದರೆ 60-30-30, 80-40-40 25% ಮೋರ್ ಅಂದರೆ 100-50-50 ಎವಾಲ್ಯೇಟ್ ಮಾಡ್ತೀವಿ ವೆದರ್ ದಟ್ ವೆರೈಟಿ ಈಸ್ ಪರ್ಫಾರ್ಮ್ಡ್ ಅಂಡರ್ ವಿಚ್ ಫರ್ಟಿಲೈಸರ್ ಡೋಸ್. ಮತ್ತು ಬಿಫೋರ್ ದಟ್ ವಿ ಹ್ಯಾವ್ ಟು ಸೀ ದ ಸಾಯಿಲ್ ನ್ಯೂಟ್ರಿಯಂಟ್ ಸ್ಟೇಟಸ್ ಆಲ್ಸೋ. ನಾವು ಅದನ್ನು ಫಿಕ್ಸ್ ಮಾಡೋಕ್ಕೆ ಮೊದಲು ನಮ್ಮ ಭೂಮಿಯಲ್ಲಿ ಸಾರಜನಕದ ಅಂಶ ಎಷ್ಟಿದೆ, ರಂಜಕದ ಅಂಶ ಎಷ್ಟಿದೆ, ಪೊಟ್ಯಾಶ್ ಅಂಶ ಎಷ್ಟಿದೆ ಅಂತ. ಈಗ ಎಲ್ಲ ಇದರಲ್ಲೂ ಮಿನಿಮಮ್ 25% ಕೊರತೆ ಇದೆ ಆಲ್ ಮೇಜರ್ 3 ನ್ಯೂಟ್ರಿಯಂಟ್ಸ್. ಸಾರಜನಕ ಕೆಲವು ಕಡೆ ಅಂತೂ 50% ಕೊರತೆ ಇದೆ.
300 ಕೆಜಿ ಇರಬೇಕಾಗಿದ್ದು 220 ಕೆಳಗಡೆನೇ ಇದೆ. ಸೊ ಹಂಗಾಗಿ ಅವಾಗ ನಾವು ಡಿಸೈಡ್ ಮಾಡಬೇಕು, ಸ್ವಲ್ಪ ನಾವು ಸಾರಜನಕ 25% ಇನ್ಕ್ರೀಸ್ ಮಾಡಿದ್ರು ಪರವಾಗಿಲ್ಲ, ಅಂದರೆ 80-40-40 ಬದಲು 150-50 ಸಹ ಹೋಗ್ಬೋದು. ಇಫ್ ದ ಫರ್ಟಿಲಿಟಿ ಸ್ಟೇಟಸ್ ಆಫ್ ದ ಸಾಯಿಲ್ ಈಸ್ ವೆರಿ ಲೆಸ್. ಈಗ ನಾನು ಇನ್ನೊಂದು ಪಾಯಿಂಟ್ ಹೇಳಿದೆ ನಿಮಗೆ, ಇದು ಹೆಚ್ಚಿಗೆ ಲೋ ಫರ್ಟಿಲಿಟಿ ಸಾಯಿಲ್ಸ್ಗೆ, ಈ ಕಂಕರ್ ಇರತಕ್ಕಂಥ ಸಾಯಿಲ್ ಮತ್ತು ಸ್ವಲ್ಪ ಸ್ಯಾಂಡಿ ಸಾಯಿಲ್, ಕ್ಯಾಲ್ಕೇರಿಯಸ್ ಸಾಯಿಲ್, ಅಂಥ ಸಾಯಿಲ್ಗೆ ದ ಮೋಸ್ಟ್ ಸೂಟಬಲ್, ಮೋಸ್ಟ್ ಸೂಟಬಲ್. ನೀವು ಹೈಲಿ ಫರ್ಟಿಲಿಟಿ ಸಾಯಿಲ್ಸ್ಗೆ HDPS ರೆಕಮೆಂಡ್ ಹೋಗ್ರಿ, ಇಲ್ಲಿ ನಿರ್ವಿಲ್ಲ ಅಂದರೆ, ಬಟ್ ಇಟ್ ಈಸ್ ರೆಕಮೆಂಡೆಡ್ ಫಾರ್ ಲೋ ಫರ್ಟೈಲ್ ಸಾಯಿಲ್ಸ್ ಆಲ್ಸೋ. ದಟ್ ಈಸ್ ದ ಮೇನ್ ಅಡ್ವಾಂಟೇಜ್. ಮತ್ತು ವೆನ್ ವಿ ಟೇಕ್ ದಿ HDPS ಕ್ರಾಪ್, ವಿ ಕ್ಯಾನ್ ಅಡ್ವೈಸ್ ದ ಫಾರ್ಮರ್ ಫಾರ್ ಗೋ ಫಾರ್ ಡಬಲ್ ಕ್ರಾಪಿಂಗ್. ವಿ ಕ್ಯಾನ್ ಹಾರ್ವೆಸ್ಟ್ ದ ಕ್ರಾಪ್ ವಿತಿನ್ ಅಕ್ಟೋಬರ್ ಇಟ್ಸೆಲ್, ಅಕ್ಟೋಬರ್ ತಿಂಗಳೊಳಗಡೆ ನಾವು ಹಾರ್ವೆಸ್ಟ್ ಮಾಡಿ ಒಂದೇ ಪಿಕಿಂಗಲ್ಲಿ ಹಾರ್ವೆಸ್ಟ್ ಮಾಡ್ಕೋಬೋದು. ಸೊ ಹಂಗಾಗಿ ಡಬಲ್ ಕ್ರಾಪಿಂಗ್ ಈಸ್ ವೆರಿ ಮಚ್ ಪಾಸಿಬಲ್. ದಟ್ ಪ್ರಾಕ್ಟಿಕಲಿ ದೇ ಹ್ಯಾವ್ ಶೋನ್ ಇನ್ ಕಸ್ಬೆ ಕ್ಯಾಮ್, ಪ್ರಾಕ್ಟಿಕಲಿ ಲಾಸ್ಟ್ ಇಯರ್ ದೇ ಹ್ಯಾವ್ ಶೋನ್ ದಟ್ ಪ್ರಾಕ್ಟಿಕ್ಯಾಲಿಟಿ ಆಫ್ ಟೇಕಿಂಗ್ ಡಬಲ್ ಕ್ರಾಪಿಂಗ್ ಆಫ್ಟರ್ ಟೇಕಿಂಗ್ HDPS ಕಾಟನ್. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಥಿಂಗ್. ಹಾಂ, ಕಡಲೆ ತಗೊಂಡಿದ್ರು, ವೆರಿ ಗುಡ್ ಕ್ರಾಪ್ ದೇ ಹ್ಯಾವ್ ಹಾರ್ವೆಸ್ಟೆಡ್ ಸೂನ್ ಆಫ್ಟರ್ HDPS ಕಾಟನ್. ದೇ ಹ್ಯಾವ್ ಟೇಕನ್ ಅಪ್ ಕಡಲೆ, ಚಿಕ್ಪಿ ಆಲ್ಸೋ ದೇ ಹ್ಯಾವ್ ಗಿವನ್ ವೆರಿ ಗುಡ್ ಈಲ್ಡ್. ಸೊ ಸಚ್ ಸಿಚುಯೇಷನ್ಸ್ ವಿ ಹ್ಯಾವ್ ಟು ಬಿಫೋರ್ ಟೇಕಿಂಗ್ ಅಪ್ HDPS ಕಾಟನ್. ಕೆಲವು ಇಂಪಾರ್ಟೆಂಟ್ ವಿಷಯಗಳು. ಮತ್ತು ನಾನು ಅದು ಫರ್ಟಿಲೈಸರ್ ವಿಷಯಕ್ಕೆ ಇನ್ನೊಂದು ಹೇಳಬೇಕು ಅಂತಂದರೆ, ಈಗ ಯಾವ ಹೈಬ್ರಿಡ್ ಬಂದಾಗ, ಈಗ 180-90-90 ನಮ್ಮ ಪ್ಯಾಕೇಜಲ್ಲಿ BT ಹಟ್ಟಿಗಿದೆ. ಸೊ ವೆನ್ ವಿ ಟೇಕ್ ದ ಸೇಮ್ ಹೈಬ್ರಿಡ್ ಟು HDPS ಕಾಟನ್ ಕನ್ವರ್ಟ್ ಮಾಡಿದಾಗ, ಈಗ ಕಾವೇರಿ ಕಂಪನಿ 9292 ಅದನ್ನು 180-90-90 ಕೊಡೋದು ಬೇಕಾಗಿಲ್ಲ, ಯಾಕಂದರೆ ಇಟ್ ವಿಲ್ ಪುಟ್ ಫೋರ್ತ್ ಹ್ಯೂಜ್ ಗ್ರೋತ್ ಆ ಡೋಸ್. ಸೊ ವಿ ಹ್ಯಾವ್ ಟು ರೆಡ್ಯೂಸ್. ಅರ್ಲಿಯರ್ ಡೋಸ್ ಏನಿತ್ತು BT ಕಾಟನ್ಗೆ 120-60-60 ಇತ್ತು. ದಟ್ ಈಸ್ ಎನಫ್ ಬಿಕಾಸ್ ವಿ ಆರ್ ರೆಡ್ಯೂಸಿಂಗ್ ದಿ ಗ್ರೋತ್ ಟೂ ಟೈಮ್ಸ್. ವಿ ಆರ್ ರೆಡ್ಯೂಸಿಂಗ್ ದಿ ಗ್ರೋತ್ ಆಫ್ BT ಕಾಟನ್ ಟೂ ಟೈಮ್ಸ್. ಸೊ ಹಂಗಾಗಿ ವಿ ಕ್ಯಾನ್ ಗೋ ಫಾರ್ ಲೋವರ್ ಫರ್ಟಿಲೈಸರ್ ಡೋಸ್ ಆಲ್ಸೋ. ಅಲ್ಲಿ ನಿಮಗೆ ಸೇವಿಂಗ್ ಆಫ್ ಫರ್ಟಿಲೈಸರ್ ಡೋಸ್ ಅಪ್ ಟು ದ ಟ್ಯೂನ್ ಆಫ್ 30-35%, 180-90-90 ಇಂದ 120-60-60 ವಿ ಕ್ಯಾನ್ ರೆಡ್ಯೂಸ್ ದಿ ಫರ್ಟಿಲೈಸರ್ ಡೋಸ್ ಟು ದ ಟ್ಯೂನ್ ಆಫ್ 33%. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಪೆಸ್ಟ್ ಅಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್, ಮಾಮೂಲಿ ಸಕಿಂಗ್ ಪೆಸ್ಟ್ಗೆ ಫಸ್ಟ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ 60 days ಏನು ಸಕಿಂಗ್ಸ್ ಪೆಸ್ಟ್ ಬರ್ತವೆ, ಥ್ರಿಪ್ಸ್ ಬರ್ತವೆ, ಎಫಿಡ್ಸ್ ಬರ್ತವೆ, ಲೀಫ್ ಆಪರ್ಸ್ ಬರ್ತವೆ, ಅದಕ್ಕೆಲ್ಲ ವಿ ಹ್ಯಾವ್ ವೆರಿ ಗುಡ್ ಕೆಮಿಕಲ್ಸ್, ಗುಡ್ ಮಾಲಿಕ್ಯೂಲ್ಸ್ ಬಂದಿದ್ದಾವೆ ಮಾರ್ಕೆಟಲ್ಲಿ. ಈವನ್ ಒಂದು ಸಿಂಗಲ್ ಸ್ಪ್ರೇ ಈಸ್ ಎನಫ್ ಫಾರ್ ಕಂಟ್ರೋಲ್ ಆಲ್ ದಿ ಸಕಿಂಗ್ ಪೆಸ್ಟ್. ಅಂತ ಮಾಲಿಕ್ಯೂಲ್ಸ್ ಬಂದವೆ, ಕಾಂಬಿ ಪ್ರಾಡಕ್ಟ್ಸ್ ಬಂದಿದ್ದಾವೆ, ಅದೆಲ್ಲ ಪೆಸ್ಟ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಈಸಿ ನೌ ಬಿಕಾಸ್ ಆಫ್ ಗುಡ್ ಮಾಲಿಕ್ಯೂಲ್ಸ್. ಒಂದು ತಿಂಗಳ ಅವಧಿ ಕಡಿಮೆ ಆದಮೇಲೆ ಬೆಳೆಯೋದು ನಿಮಗೆ ಮ್ಯಾನೇಜ್ಮೆಂಟ್ ಅಷ್ಟು ರೈತನಿಗೆ ಅಡ್ವಾಂಟೇಜಸ್ ಥಿಂಗ್. ಒಂದು ತಿಂಗಳ ಮ್ಯಾನೇಜ್ಮೆಂಟ್ ಒಂದು ಎಕರೆಗೆ ಆಗುವಷ್ಟು ಖರ್ಚು ಹತ್ತಿ ಬೆಳೆಗೆ ಕಡಿಮೆ ಆಗ್ತಾ ಹೋಗ್ತದೆ. ಈ ನಾರ್ಮಲಿ BT ಹತ್ತಿ ಬೆಳಿಬೇಕಪ್ಪ ಅಂದರೆ 85,000-90,000 ಲಾಸ್ಟ್ ಇಯರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ವಿತ್ ಮಿನಿಮಮ್ ಸ್ಪ್ರೇಸ್ ಆ್ಯಂಡ್ ಮಿನಿಮಮ್ ಕಲ್ಚರಲ್ ಆಪರೇಷನ್ಸ್. ಮ್ಯಾಕ್ಸಿಮಮ್ ವಿಲ್ ಗೋ ಟು ಪಿಕಿಂಗ್ಸ್. ಮ್ಯಾಕ್ಸಿಮಮ್ ಕಾಸ್ಟ್ ಆಲ್ಮೋಸ್ಟ್ ಆಲ್ 25-30% ಆಫ್ ದ ಕಾಸ್ಟ್ ಆಫ್ ಕಲ್ಟಿವೇಷನ್ ಈಸ್ ಗೋಯಿಂಗ್ ಫಾರ್ ಪಿಕಿಂಗ್. ವೆರಾಜ್ ಇನ್ HDPS ಇಟ್ ಈಸ್ ನಾಟ್ ಸೋ. ಒಂದು KG ಹತ್ತಿ ಬಿಡಿಸ್ಬೇಕು ಅಂದರೆ 15-18 rupees ತನಕ ಲಾಸ್ಟ್ ಇಯರ್ ಇದು ಮಾಡಿದೆ ಒಂದು KG. ಸೊ ಯು ಥಿಂಕ್ ಆಫ್ ಒನ್ ಇದಕ್ಕೆ ಅಂದರೆ ಒಂದು ಕ್ವಿಂಟಲ್ ಬಿಡಿಸ್ಬೇಕು ಅಂದರೆ. ಸೊ ಆ ಥರ ಸೊ ಕಾಸ್ಟ್ ವಿಲ್ ಇನ್ವೇರಿಯಬಲಿ ಗೋಸ್ ಟು ವೀಡಿಂಗ್ ಆ್ಯಂಡ್ ಹಾರ್ವೆಸ್ಟಿಂಗ್ ಆಫ್ ದಿ ಕ್ರಾಪ್. ಸೊ ವೆರಾಜ್ ಇನ್ HDPS ಇಟ್ ಈಸ್ ನಾಟ್ ಸೋ. ಅಟ್ ಎ ಸಿಂಗಲ್ ಸ್ಟೇಜ್ ಇನ್ ಒನ್ ಪಿಕಿಂಗ್ ವಿ ಕ್ಯಾನ್ ಕಂಪ್ಲೀಟ್ ದಿ ಹಾರ್ವೆಸ್ಟಿಂಗ್ ಪ್ರೋಸೆಸ್. ಸೊ ಅದು ಒಂದು ಅಡ್ವಾಂಟೇಜ್ ಇದೆ ಇಲ್ಲಿ. ಇಲ್ಲಿ ನಾವು ಬೆಳವಣಿಗೆ ಪ್ರಚೋದಕಗಳು ಲೈಕ್ ಫರ್ಟಿಲೈಸರ್ ಸ್ಪ್ರೇಸ್ ರೆಕಮೆಂಡ್ ಮಾಡ್ತೀವಿ ನಾರ್ಮಲ್ BT ಹತ್ತಿಗೆ. ವೆನ್ ದ ಕ್ರಾಪ್ ಈಸ್ ಸೋನ್ ಲೇಟ್ ಜುಲೈ ತಿಂಗಳಲ್ಲಿ ಸೋಯಿಂಗ್ ತಗೋಗಿ, ಈಗ ನೋಡಿ ಇನ್ನೂ ಬಿತ್ತನೆ ಆಗಿಲ್ಲ, ಮಳೆ ಬಂದಿಲ್ಲ, ಕೆಲವು ಭಾಗದಲ್ಲಿ ಆಗಿದೆ, ಕೆಲವು ಭಾಗದಲ್ಲಿ ಆಗಿಲ್ಲ. ಸೊ ಇಟ್ ಮೇ ಗೆಟ್ ಪೋಸ್ಟ್ ಪೋನ್ ಟು ಫಸ್ಟ್ ವೀಕ್ ಆಫ್ ಜೂನ್ ಆಲ್ಸೋ. ನಾವು ಜೂನ್ ಸೋಯಿಂಗ್ ವಿಂಡೋ ಅಪ್ ಟು ಜೂನ್ 15 ತನಕ ಇದೆ ಅಂದ್ರೂ ಇಟ್ ಈಸ್ 1 month ಲೇಟ್. ಕರೆಕ್ಟ್ ಟೈಮು ಬಿತ್ತನೆ BT ಹತ್ತಿಗೇನಪ್ಪ ಅಂದರೆ ಜೂನ್ ಮೊದಲನೇ ವಾರ, ಈಗ ಬಿತ್ತಬೇಕಾಗಿತ್ತು, ಬಿತ್ತಿ ಒಂದು ವಾರ ಆಗಬೇಕಾಗಿತ್ತು. ಆದರೆ ಕೆಲವು ಕಡೆ ಇನ್ನೂ ಮಳೆ ಆಗಿಲ್ಲ, ಕೆಲವು ಕಡೆ ಆಗಿದೆ. ಸೊ ಸಮ್ ಫಾರ್ಮರ್ಸ್ ಹ್ಯಾವ್ ಟೇಕನ್ ಅಪ್ ದಿ ಸೋಯಿಂಗ್. ಸೊ ಆ ಥರ ಆದಾಗ ನಾವು ಈ ಬೆಳವಣಿಗೆಗೋಸ್ಕರ BT ಹತ್ತಿಗೆ ಸ್ವಲ್ಪ ಈ ಫೋಲಿಯಾ ಸ್ಪ್ರೇ ಮುಖಾಂತರ ಗೊಬ್ಬರ ಕೊಡ್ತೀವಿ. ಯಾವಾಗ ತಡ ಬಿತ್ತನೆ ಆದಾಗ ಬೆಳವಣಿಗೆ ಬರೋದಿಲ್ಲ ಅಂತ ಹೇಳಿದಾಗ 1% 19 all, 1% ಮೆಗ್ನೀಷಿಯಂ ಸಲ್ಫೇಟ್ ಸಿಂಪರಣೆ ಮಾಡೋದ್ರಿಂದ ಬೆಳವಣಿಗೆನೂ ಚೆನ್ನಾಗಾಗ್ತದೆ, ನಿಮಗೆ ಹೂವು ಮೊಗ್ಗು ಕಾಯುವುದ್ರದ್ದು ಕಡಿಮೆ ಆಗ್ತದೆ, ಮತ್ತು ಈ ರೆಡನಿಂಗ್ ಪ್ರಾಬ್ಲಮ್ ಬರ್ತದೆ ಯಾವಾಗ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ.
ಸೊ ಅದನ್ನು ವಿ ಹ್ಯಾವ್ ಟು ಅವಾಯ್ಡ್, ವಿ ಕ್ಯಾನ್ ಅವಾಯ್ಡ್, ವಿ ಕ್ಯಾನ್ ಅವಾಯ್ಡ್ ರೆಡನಿಂಗ್ ಪ್ರಾಬ್ಲಮ್ ಇನ್ ಬಿ ಟಿ ಕಾಟನ್. ಸೊ ಅದನ್ನು ಅದೇ ಸ್ಪ್ರೇನ ಯು ಹ್ಯಾವ್ ಟು ರಿಪೀಟ್ ಇಟ್ ಫಾರ್ 2 times 15 ದಿವಸದ ಅಂತರದಲ್ಲಿ. ನೀವು 60 ದಿವಸಕ್ಕೆ ಮೊದಲನೇ ಸ್ಪ್ರೇ ತಗೊಂಡಾಗ ಅದನ್ನು 75 ದಿವಸಕ್ಕೊಮ್ಮೆ 90 ದಿವಸಕ್ಕೊಮ್ಮೆ ರಿಪೀಟ್ ಮಾಡ್ಬೋದು ನಮ್ಮ ನಾರ್ಮಲ್ ಬಿ ಟಿ ಹತ್ತಿಯಲ್ಲಿ ಸಿಂಪರಣೆ ಇದ್ದಾಗ. ಸೊ ಇದರಲ್ಲಿ ನಮಗೆ ಅಧಿಕ ಸಾಂದ್ರತೆ, ಇದರಲ್ಲಿ 2 ಸ್ಪ್ರೇ ತಗೊಂಡ್ರೆ ಸಾಕದು, ಒಂದು ಸ್ಪ್ರೇ ಕಡಿಮೆ ಮಾಡ್ಬೋದು, ಅದರಲ್ಲೂ ಸಿಂಪರಣ ರಸಗೊಬ್ಬರಗಳನ್ನು ಒಂದು ಸ್ಪ್ರೇ ಕಡಿಮೆ ಮಾಡ್ಬೋದು. ಅದನ್ನು ನಾವು ಯಾವಾಗ ಯಾವ ಮಟ್ಟದಲ್ಲಿ ಇದೆ ಬೆಳೆ ಅನ್ನೋದನ್ನು ಡಿಸೈಡ್ ಮಾಡ್ಕೋಬೇಕು. ಅದನ್ನೆಲ್ಲ ನಾವು ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದೀವಿ ಈಗ, ಇಟ್ ಈಸ್ ಅಂಡರ್ ರಿಸರ್ಚ್ ಪ್ರೋಸೆಸ್. ಸೊ ಹಂಗಾಗಿ ಮುಂದೆ ಒಂದು 1 or 2 years ವಿ ಕ್ಯಾನ್ ರೆಕಮೆಂಡ್ ಟು ದಿ ಫಾರ್ಮರ್ಸ್. ಮತ್ತು ಈ ನಾವು ಒಂದು ಪೊಟ್ಯಾಷಿಯಂ ನೈಟ್ರೇಟ್ ಅಂತ 13045 ಅಂತ ನಾರ್ಮಲ್ ಬಿ ಟಿ ಹತ್ತಿಗೆ ರೆಕಮೆಂಡ್ ಮಾಡ್ತೀವಿ. ಯಾವಾಗ ಬೆಳೆ 75 ದಿವಸ ಇದ್ದಾಗ, 90 ದಿವಸ ಇದ್ದಾಗ, ಗೆಟ್ ದ ಗುಡ್ ಬೋಲ್ ಸೈಜ್. ಆ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನೋ ಒಂದು ಸಿಂಪರಣ ದ್ರಾವಣ ಈ ಕಾಯಿ ದಪ್ಪ ಆಗೋಕ್ಕೆ ಭಾಳ ಸಹಾಯ ಆಗ್ತದೆ. ಸೊ ಅದನ್ನು ವಿ ಹ್ಯಾವ್ ಟು ಡಿಸೈಡ್ HDPS ಕಾಟನ್ ಅಟ್ ವಿಚ್ ಸ್ಟೇಜ್ ವಿ ಹ್ಯಾವ್ ಟು ಗೋ ಫಾರ್. ಮ್ಯಾಕ್ಸಿಮಮ್ ಬೋಲ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದ್ದಾಗ ಎಲ್ಲ ಕಾಯಿ ಹಿಡಿದಿರ್ತದೆ, ಇನ್ನೇನು ದೆರ್ ಇಸ್ ನೋ ಆಪ್ಷನ್ ಫಾರ್ ಫರ್ದರ್ ಫ್ರೂಟಿಂಗ್ ಆರ್ ಬೋಲ್ ಡೆವಲಪ್ಮೆಂಟ್. ಆವಾಗ ನೀವು ಆ ಡಿಸಿಷನ್ ವೆದರ್ ಇಟ್ ವಿಲ್ ಬಿ 70 days ಆರ್ 75 days, ಒಂದು ಸ್ಪ್ರೇ 13045 ಕೊಟ್ಟಾಗ HDPS ಅಲ್ಲೂ ಸಹ ಕಾಯಿ ದಪ್ಪ ಆಗ್ತದೆ, ಮತ್ತು ಕಾಯಿ ಮೊಗ್ಗು ಹೂವು ಉದುರೋದಿಲ್ಲ. ಈಗ HDPS ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಂಟ್ರಾ ರೋ ಕಾಂಪಿಟೇಷನ್ ಇರ್ತದೆ, ಪ್ಲಾಂಟ್ ಟು ಪ್ಲಾಂಟ್ ಕಾಂಪಿಟೇಷನ್. ನಾವು ಗೊಬ್ಬರ ಕೊಟ್ಟಾಗ ದೇರ್ ವಿಲ್ ಬಿ ಎ ಕಾಂಪಿಟೇಷನ್ ಬಿಟ್ವೀನ್ ಪ್ಲಾಂಟ್ ಟು ಪ್ಲಾಂಟ್ ಇನ್ ವಿತ್ ಇನ್ ದ ರೋ. ಸೊ ಅಂಥ ಟೈಮಲ್ಲಿ ದೀಸ್ ಫೋಲಿಯರ್ ಸ್ಪ್ರೇಸ್ ವಿಲ್ ಹೆಲ್ಪ್. ಈ ಸಿಂಪರಣ ರಸಗೊಬ್ಬರಗಳು ಹೂ ಮೊಗ್ಗು ಕಾಯಿ ಕಾಂಪಿಟೇಷನ್ನಿಂದ ಉದುರೋದನ್ನು ಕಡಿಮೆ ಮಾಡ್ತದೆ. ನಾರ್ಮಲಿ ಈಗ ನಾವು ಕರೆಕ್ಟ್ ಟೈಮ್ ಈ ಐಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ನ ಜೂನ್ ಮೊದಲನೇ ವಾರದಲ್ಲಿ ತಗೊಂಡ್ರೆ ವಿತಿನ್ ಅಕ್ಟೋಬರ್ ಮಂತ್ ವಿ ಕ್ಯಾನ್ ಹಾರ್ವೆಸ್ಟ್ ದಿ ಕ್ರಾಪ್. ಸೊ ಅಂಥ ಟೈಮಲ್ಲಿ ದೇರ್ ಈಸ್ ನೋ ನೀಡ್ ಆಫ್ ಗೋಯಿಂಗ್ ಫಾರ್ PBW ಸ್ಪ್ರೇಸ್. ಈಗ ನಾರ್ಮಲ್ ನಮ್ಮ BTHL ಏನು ಮಾಡ್ತೀವಪ್ಪ ಅಂತಂದರೆ ಬೆಳೆ ಒಂದು 60-65 ದಿವಸ ಇದ್ದಾಗ ಪ್ರಿಕಾಷನರಿ ಸ್ಪ್ರೇ ಒಂದು ಪ್ರೊಪನಫಾಸ್ ಹೊಡೀರಿ ಅಂತ ಹೇಳ್ತೀವಿ ನಾವು ರೈತರಿಗೆ. ಯಾಕಂದರೆ ಇಟ್ ಈಸ್ ಎ ಓವಿಸೈಡಲ್ ಪೆಸ್ಟಿಸೈಡ್. ಈವನ್ ಪಿಂಕ್ ಬೋಲ್ವರ್ಮ್ ಇನ್ಸಿಡೆನ್ಸ್ ಇದ್ದು ತತ್ತಿ ಇಟ್ಟಿದ್ರೆ ತತ್ತಿ ನಾಶಕ ಅದು. ಆ ತತ್ತಿ ನಾಶಕವನ್ನು ಪ್ರೊಪನಫಾಸ್ ಒಂದು ಪ್ರಿಕಾಷನರಿ ಸ್ಪ್ರೇ ಆಗಿ ರೆಕಮೆಂಡ್ ಮಾಡಿ ಅಂತೀವಿ. ಅದಾದಮೇಲೆ ಒಂದು 15-20 ದಿವಸಕ್ಕೆ ಒಂದು ಕಾಂಬಿ ಪ್ರಾಡಕ್ಟ್ ಲೈಕ್ ಆಂಪ್ಲಿವೋ, ಕ್ಲೋರಾಂಟ್ರಿನಿಪ್ರೋಲ್ ಮತ್ತು ಲ್ಯಾಂಡಾ ಸೈಲೋತ್ರಿನ್. ಯಾಕಂದರೆ ಈಗ ನಾವು ಮೋಹಕ ಬಲೆ ಇಟ್ಟಿರ್ತೀವಿ, ಅದರಲ್ಲೊಂದು 3-4 ಚಿಟ್ಟೆ ಬಂದು ಬೀಳ್ತವೆ, ಓ ಪ್ಯಾಪ್ಯುಲೇಷನ್ ಅಂತೂ ಐತೆ, ಡೆಫಿನೆಟ್ ಆಗಿ ದ ಕ್ರಾಪ್ ವಿಲ್ ಅಫೆಕ್ಟೆಡ್ ಬೈ ಪಿಂಕ್ ಬೋಲ್ ವರ್ಮ್ ಅಂತ ಪ್ರಿಕಾಷನರಿ ಸ್ಪ್ರೇ ತಗೊತೀವಿ ನಾವು. ಸೊ ವೆರ್ ಆಸ್ ಇನ್ ಕೇಸ್ ಆಫ್ HDPS ವಿ ಕ್ಯಾನ್ ಅವಾಯ್ಡ್ ದಟ್ ಒನ್ ಆಲ್ಸೋ. ನಿಮಗೆ ಬೋಲ್ ಡೆವಲಪ್ಮೆಂಟ್ ಆಗಸ್ಟ್ ಎಂಡಿಂದ ಸೆಪ್ಟೆಂಬರ್ಗೆ ಬಂದಾಗ ದೇರ್ ಇಸ್ ನೋ ದೇರ್ ವಿಲ್ ನಾಟ್ ಬಿ ಎನಿ ಇನ್ಸಿಡೆನ್ಸ್ ಆಫ್ ಪಿಂಕ್ ಬೋಲ್ ವರ್ಮ್. ಅದರ ಇನ್ಸಿಡೆನ್ಸ್ ಬರೋದು ಸ್ವಲ್ಪ ಲೇಟರ್, ಅಕ್ಟೋಬರ್ ತಿಂಗಳಲ್ಲಿ ಜಾಸ್ತಿ ಇರ್ತದೆ. ಸೊ ವಿತ್ ಇನ್ ದಟ್ ದ ಕ್ರಾಪ್ ವಿಲ್ ಕಂಪ್ಲೀಟ್ ಇಟ್ಸ್ ಡ್ಯೂರೇಷನ್. ಸೊ ಇಷ್ಟು ಉಪಯೋಗ ಇದೆ HDPS ಅಲ್ಲಿ. ಬಟ್ ಓನ್ಲಿ ಥಿಂಗ್, ಯುಟಿಲೈಸೇಷನ್ ಆಫ್ ಮೆಪಿಕ್ವಾಟ್ ಕ್ಲೋರೈಡ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ದಟ್ ಥಿಂಗ್ ಯು ಹ್ಯಾವ್ ಟು ಸ್ಟ್ರೆಸ್ ಟು ದಿ ಫಾರ್ಮರ್ಸ್. ಕ್ರಾಪ್ ಯಾವ ಸ್ಟೇಜಲ್ಲಿ ಇದ್ದಾಗ ಮೆಪಿಕ್ವಾಟ್ ಕ್ಲೋರೈಡ್ ಹೊಡಿಬೇಕು. ನಾವು ಜನರಲಿ ಅದೇ ಹೇಳ್ತೀನಲ್ಲ 45-50 days ಫಸ್ಟ್ ಸ್ಪ್ರೇ ತಗೋಬೇಕು ಅಂತ. ಅಲ್ಲಿ ಗ್ರೋತ್ ಇಲ್ಲದಾಗ ಹೊಡೆದು ಏನು ಪ್ರಯೋಜನ, ಇದ್ದಿದ್ದೂ ಗ್ರೋತ್ ಹೋಗ್ತದೆ. ಕ್ರಾಪ್ ಬೆಳವಣಿಗೆ ನೋಡಿಕೊಂಡು ನಾವು ಅದನ್ನು ಡಿಸೈಡ್ ಮಾಡಬೇಕು. 45-50 ದಿವಸಕ್ಕೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಗ್ರೋತ್ ಬಂದಿರೋದಿಲ್ಲ. ಆವಾಗ ದೇರ್ ಇಸ್ ವಿ ಕ್ಯಾನ್ ಪೋಸ್ಟ್ ಪೋನ್ ಫಾರ್ 1 more week, ಲೆಟ್ ಗ್ರೋತ್ ಕಮ್ಸ್ ಅನ್. ಮತ್ತು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, 2023 ಇಟ್ ವಾಸ್ ಎ ಡ್ರೌಟ್ ಇಯರ್ ಫಾರ್ ರಾಯಚೂರ್ ಫಾರ್ಮರ್ಸ್. ಗೊತ್ತಲ್ಲ ನಿಮಗೆಲ್ಲ, 2023 ಬರದ ವರ್ಷ. ಸೊ ಇನ್ ಸ್ಪೈಟ್ ಆಫ್ ದಟ್ ದ ಫಾರ್ಮರ್ ಫ್ರಮ್ ಕುರುಡಿ, ಯು ಮೈಟ್ ಬಿ ನೋಯಿಂಗ್ ವೆಂಕಟೇಶ್ವರ್ ರೆಡ್ಡಿ, ಈ ಹಾರ್ವೆಸ್ಟೆಡ್ ಎ ವೆರಿ ಗುಡ್ ಕ್ರಾಪ್ ಆಫ್ ಕಾಟನ್, HDPS ಕಾಟನ್, 12 quintals per acre. 12 quintals per acre. ಈ ಸ್ಪ್ರೇಡ್ 2 times ಮೆಪಿಕ್ವಾಟ್ ಕ್ಲೋರೈಡ್. ಡ್ರೌಟ್ ಇಯರ್ ಇತ್ತು. ಡ್ರೌಟ್ ಇಯರ್ ಇದ್ದಾಗ ಏನಾಗುತ್ತಪ್ಪ ಅಂದರೆ ವಿ ಆರ್ ರೆಸ್ಟ್ರಿಕ್ಟಿಂಗ್ ದಿ ವೆಜಿಟೇಟಿವ್ ಗ್ರೋತ್, ಟಾಪ್ ಪೋರ್ಷನ್ ಗ್ರೋತ್ನ ವಿ ಆರ್ ರೆಸ್ಟ್ರಿಕ್ಟಿಂಗ್. 2 ಸ್ಪ್ರೇ ತೊಗೊಳ್ತಿದ್ದೀವಿ, ಮೇಲಿನ ಬೆಳವಣಿಗೆ ಭೂಮಿ ಮೇಲಿರ್ತಕ್ಕಂಥ ಭಾಗವನ್ನು ನಾವು ಗ್ರೋತ್ ರೆಸ್ಟ್ರಿಕ್ಟ್ ಮಾಡ್ತೀವಿ. ಸೊ ಪೋಷಕಾಂಶಗಳು ಏನಾಗ್ತವೆ, ಭೂಮಿಯಲ್ಲಿರೋವು ರೂಟ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತದೆ, ಮೇಲಕ್ಕೆ ಪಂಪ್ ಮಾಡೋದಿಲ್ಲ ನ್ಯೂಟ್ರಿಯೆಂಟ್ಸ್ನ, ಆ ಕ್ರಾಪಲ್ಲಿ ಇರ್ತಕ್ಕಂಥ ರೂಟ್ಸು ಬೆಳೀತವೆ, ವರ್ಟಿಕಲ್ ಗ್ರೋತ್, ಡೀಪರ್ ಗೋಯಿಂಗ್, ಟೆಕ್ನಿಕ್ಯಾಲಿಟಿ ಇದೇನೇ ಇರೋದು. ನಾವು ಮೇಲಿನ ಗ್ರೋತ್ನ ರೆಸ್ಟ್ರಿಕ್ಟ್ ಮಾಡಿದಾಗ ದ ನ್ಯೂಟ್ರಿಯೆಂಟ್ಸ್ ಫ್ಲೋ ವಿಲ್ ಬಿ ಟುವರ್ಡ್ಸ್ ರೂಟ್ ಡೆವಲಪ್ಮೆಂಟ್. ಎಂಥ ಬರ ಬಂದರೂ ತಡ್ಕೊಳ್ಳೋ ಶಕ್ತಿ ಇರ್ತದೆ, ಅಂದರೆ ಡೀಪರ್ ಲೇಯರ್ಸಿಂದ ಮಾಯಿಶ್ಚರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊತದೆ ಅಂತ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಫಿಟ್ ಫಾರ್ ಡ್ರೌಟ್ ಸಿಚುಯೇಷನ್ ಆಲ್ಸೋ. ಇಟ್ ಈಸ್ ಫಿಟ್ ಫಾರ್ ಡ್ರೌಟ್ ಸಿಚುಯೇಷನ್. ಇದೆಲ್ಲ ಸ್ವಲ್ಪ ನೀವು
ಅಲ್ಲಿ

0: ಅಲ್ಲಿಗೆ ಹೋದಾಗ ಗೊತ್ತಾಗ್ತದೆ. ಸೇಮ್ ಕುರುಡಿಯಲ್ಲಿ ಆಗಿದ್ದು ಅದೇ ಥರನೇ. ಇನ್ ಸ್ಪೈಟ್ ಆಫ್ ದ ಡ್ರೌಟ್ ಇಯರ್ ಈ ಹಾರ್ವೆಸ್ಟೆಡ್ ಗುಡ್ ಕ್ರಾಪ್ ಮೀನ್ಸ್ ದೇರ್ ವಾಸ್ ಎ ಗುಡ್ ಗ್ರೋತ್ ಡೆವಲಪ್ಮೆಂಟ್ ಆಫ್ ರೂಟ್ಸ್. ರೂಟ್ ಡೆವಲಪ್ಮೆಂಟ್ ಚೆನ್ನಾಗಿತ್ತು. ಎಷ್ಟು ಆಗಿದ್ರು ಡೀಪ್ ಹೋಗಿತ್ತು ರೂಟು. ನಾವು ಜಸ್ಟ್ ವಿ ಹ್ಯಾವ್ ಡಗ್ಡ್ ಅಂಡ್ ವಿ ಹ್ಯಾವ್ ಸೀನ್ ದಟ್ ರೂಟ್ ಭಾಳ ಡೀಪ್ ಹೋಗಿತ್ತು ರೂಟ್. ನಾವು ಮೇಲಿನ ಬೆಳವಣಿಗೆಯನ್ನು ರೆಸ್ಟ್ರಿಕ್ಟ್ ಮಾಡ್ತೀವಿ ಬೈ ಸ್ಪ್ರೇಯಿಂಗ್ ಮೆಪಿಕಾಟ್ ಕ್ಲೋರೈಡ್. ವಿ ಆರ್ ಎನ್ಹ್ಯಾನ್ಸಿಂಗ್ ದಿ ರೂಟ್ ಗ್ರೋತ್. ವಿ ಆರ್ ಎನ್ಹ್ಯಾನ್ಸಿಂಗ್ ದಿ ರೂಟ್ ಗ್ರೋತ್. ದಟ್ ಈಸ್ ದ ಬ್ಯೂಟಿ ಆಫ್ ಎಚ್ ಡಿ ಪಿ ಎಸ್ ಕಾಟನ್ ಇಯರ್. ಜನರಲ್ ಬಿ ಟಿ ಹತ್ತಿಗೆ ಹೂವು ಮೊಗ್ಗು ಕಾಯ್ದಿರುವಾಗ ಪ್ಲಾನ್ ಆಫ್ ಫಿಕ್ಸ್ ರೆಕಮೆಂಡ್ ಮಾಡ್ತೀವಿ. ಇಯರ್ ದೇರ್ ಇಸ್ ನೋ ನೀಡ್ ಬಿಕಾಸ್ ಪ್ಲಾಂಟ್ ಇಟ್ ಸೆಲ್ಫ್ ವಿಲ್ ಹ್ಯಾವ್ ವೆರಿ ಮಿನಿಮಮ್ ನಂಬರ್ ಆಫ್ ಬೌಲ್ಸ್ ಲೈಕ್ 10-12 ಬೌಲ್ಸ್ ಪರ್ ಪ್ಲಾಂಟ್. ದೇರ್ ಇಸ್ ನೋ ನೀಡ್ ಅದು ಅಷ್ಟು ಇಟ್ಕೊಂಡಿರ್ತದೆ. ಮೆಪಿಕಾಟ್ ಕ್ಲೋರೈಡ್ ಹೊಡೆದಿರ್ತೀವಿ. ದೇರ್ ಇಸ್ ನೋ ನೀಡ್ ಪ್ಲಾನ್ ಆಫ್ ಫಿಕ್ಸ್. ಮತ್ತೆ ಅಗೈನ್ ಇಟ್ ವಿಲ್ ಬಿ ಎ ಕನ್ಫ್ಯೂಷನ್. ನಾವು 0.25 ml ಪರ್ ಲೀಟರ್ ಹೊಡಿಬೇಕು ಅಂತ ಅಂದ್ರೆ ಹೇಳ್ತೀವಿ, ಅದು ಇನ್ನೂ ಜಾಸ್ತಿ ಹಾಕೊಂಡು ಹೊಡೆದ್ರೆ ಇದ್ದಿದ್ದು ಉಲ್ಟಾ ಆಗ್ತದೆ, ಇದ್ದಿದ್ದು ಹೂವು ಮೊಗ್ಗು ಕಾಯಿ ಹೋದಿರ್ತದೆ. ಸೊ ಹಿಯರ್ ಎಚ್ ಡಿ ಪಿ ಎಸ್ ಕಾರ್ಟನಲ್ಲಿ ದೇರ್ ಈಸ್ ನೋ ನೀಡ್ ಫಾರ್ ಗೋಯಿಂಗ್ ಫಾರ್ ಪ್ಲಾನ್ ಆಫ್ ಫಿಕ್ಸ್ ಆಲ್ಸೋ. ಎನ್ ಎ ಎ ಅಂತ ಏನು ಹೇಳ್ತೀವಿ, ನ್ಯಾಪ್ತಲಿನ್ ಅಸಿಟಿಕ್ ಆಸಿಡ್, ದೇರ್ ಇಸ್ ನೋ ನೀಡ್. ಸೊ ಈಗ ರೈಟ್ ನೌ ನಮ್ಮ ಯೂನಿವರ್ಸಿಟಿಯಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಆಫ್ ವೆರೈಟೀಸ್, ಸ್ಟ್ಯಾಂಡರ್ಡೈಸೇಷನ್ ಆಫ್ ಸ್ಪೇಸಿಂಗ್, ಸ್ಟ್ಯಾಂಡರ್ಡೈಸೇಷನ್ ಆಫ್ ಫರ್ಟಿಲೈಸರ್ ಡೋಸ್, ಮತ್ತು ಟೈಮ್ ಆಫ್ ಮೆಪಿಕಾಟ್ ಕ್ಲೋರೈಡ್ ಸ್ಪ್ರೇಯಿಂಗ್ ಇದೆಲ್ಲ ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದೀವಿ. ಮೇ ಬಿ ಬೈ 1-2 years ಇಟ್ ಮೇ ಗೋ ಟು ದಿ ಪ್ಯಾಕೇಜ್ ಆಲ್ಸೋ. ಬಟ್ ದ ಥಿಂಗ್ ಈಸ್ ದ ವೆರೈಟಿ ವಿಚ್ ಈಸ್ ಸೂಟಬಲ್ ಫಾರ್ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಯಾವ ವೆರೈಟಿ ಕ್ಲಿಕ್ ಆಗ್ತದೆ, ಒಳ್ಳೆ ಇಳುವರಿ ಕೊಡ್ತದೆ, ದಟ್ ವೇ ದಟ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಅಂಡ್ ಗಿವ್ ಇಟ್ ಟು ಅವರ್ ಫಾರ್ಮರ್ಸ್. ಸೊ ಅದೇನಾದರೂ ಕ್ಲಿಕ್ ಆಯ್ತಪ್ಪ ಅಂದರೆ ನಮ್ಮ ಭಾಗದ ರೈತರಿಗೆ ಇಟ್ ವಿಲ್ ಬಿ ಎ ಬೂಮ್. ನಾನು ಎಚ್ ಡಿ ಪಿ ಎಸ್ ಅಲ್ಲಿ ಹೈಬ್ರಿಡ್ಗಿಂತ ವೆರೈಟಿನ ಇಷ್ಟಪಡ್ತೀನಿ. ಸೊ ವೆರೈಟಿ ಈಸ್ ಮೋಸ್ಟ್ ಸೂಟಬಲ್. ಏನಿಲ್ಲ, ವೆರೈಟಿಯಲ್ಲಿ ಕಾಯಿಕೊರಕ ಪ್ರಾಬ್ಲಮ್ ಬಂದರೆ ವಿ ಕ್ಯಾನ್ ಸ್ಪ್ರೇ. ಈಗ ಬಿ ಟಿಯಲ್ಲಿ ಕಾಯಿಕೊರಕನ್ನು ಜೀನ್ ಬಂದಿದೆ, ಅದು ಅಫೆಕ್ಟ್ ಆಗಲ್ಲ. ನಮಗೆ ಕಾಸ್ಟ್ ಆಫ್ ಸ್ಪ್ರೇಯಿಂಗ್ ಕಾಸ್ಟ್ ಎಲ್ಲ ರಿಡ್ಯೂಸ್ ಆಗ್ತದೆ. ನಾವು ನಾರ್ಮಲಿ ಬಿ ಟಿ ಹತ್ತಿ ಬೆಳಿಬೇಕು ಅಂದರೆ ಮಿನಿಮಮ್ 8-10 ಸ್ಪ್ರೇಸ್ ತೊಗೋಬೇಕು. ಸಕಿಂಗ್ ಸ್ಪ್ರೇಸ್ 1-4, ಬೋಲೋನ್ ಸ್ಪ್ರೇಸ್ 1-4, 1-2 ಫಂಜಿಸೈಡ್ಸ್. ಮಿನಿಮಮ್ 1-10 ಸ್ಪ್ರೇಸ್ ತಗೊಳ್ಳೇಬೇಕು ವೆನ್ ವಿ ಟೇಕ್ ಬಿ ಟಿ ಕಾಟನ್. ಸೊ ಇದರಲ್ಲಿ ದಟ್ ವಿ ಕ್ಯಾನ್ ರೆಡ್ಯೂಸ್ ಟು 50% ವಿತಿನ್ 5-6 ಸ್ಪ್ರೇಸ್ ವಿ ಕ್ಯಾನ್ ಟೇಕ್ ಅಪ್ ದಿ ಎಚ್ ಡಿ ಪಿ ಎಸ್ ಕಾಟನ್. ಒಳ್ಳೊಳ್ಳೆ ಟೆಕ್ನಾಲಜೀಸ್ ಆ ಸೂಟಬಿಲಿಟಿಗೆ ಅದರ್ ಥಿಂಗ್ಸ್ ಲೈಕ್ ವೀಡ್ ಮ್ಯಾನೇಜ್ಮೆಂಟ್, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್. ಅದಕ್ಕೆ ನಾನು ಇದು ವೈ ಇಟ್ ಈಸ್ ಡ್ರೌಟ್ ರೆಸಿಸ್ಟೆನ್ಸ್ ಆರ್ ಬರಗಾಲಕ್ಕೆ ಯಾಕೆ ಸೂಟ್ ಆಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ, ಬಿಕಾಸ್ ಆಫ್ ರೂಟ್ ಗ್ರೋತ್ ಅಂತ. ಸೊ ಇರಿಗೇಟೆಡ್ ಕ್ರಾಪಲ್ಲಿ ತೊಗೊಂಡಾಗ ಎಚ್ ಡಿ ಪಿ ಎಸ್ನ ಫಸ್ಟ್ ಆಫ್ ಆಲ್ ಇಟ್ ಈಸ್ ಸೂಟೆಡ್ ಫಾರ್ ರೈನ್ಫೆಡ್ ಕಂಡೀಷನ್. ಈವನ್ ಇಫ್ ದ ಫಾರ್ಮರ್ ವಾಂಟ್ ಟು ಟೇಕ್ ಇನ್ ಇರಿಗೇಟೆಡ್ ಸಿಚುಯೇಷನ್, ನೀರಾವರಿ ಪ್ರದೇಶದಲ್ಲಿ ತಗೊಂಡ್ರೂ ಸಹ. ಸೊ ವಿ ಕ್ಯಾನ್ ರೆಡ್ಯೂಸ್ ದಿ 2 ಇರಿಗೇಷನ್ಸ್ ಬೇಸ್ಡ್ ಆನ್ ದಿ ಕ್ರಾಪ್ ಡ್ಯೂರೇಷನ್. ಫಾರ್ಮರ್ ಕ್ಯಾನ್ ರೆಡ್ಯೂಸ್ 2 ಇರಿಗೇಷನ್ ಫಾರ್ ಎಚ್ ಡಿ ಪಿ ಎಸ್ ಕಾಟನ್. ಈ ಎಚ್ ಡಿ ಪಿ ಎಸ್ ಕಾಟನ್ ಇಂದ ಡಬಲ್ ಕ್ರಾಪಿಂಗ್ ಆಪ್ಷನ್ ಇರೋ ಟೈಮಲ್ಲಿ ವಿ ಕ್ಯಾನ್ ಪ್ಲಾನ್ ಇಟ್ ಫಾರ್ ಸಮ್ಮರ್ ಕಾಟನ್ ಆಲ್ಸೋ. ಜನವರಿ ಸೋಯಿಂಗ್ ತಗೊಂಡ್ರೆ ವಿತ್ ಇನ್ ಮೇ ವಿ ಕ್ಯಾನ್ ಹಾರ್ವೆಸ್ಟ್ ದ ಕ್ರಾಪ್ ಅಂಡ್ ವಿ ಕ್ಯಾನ್ ಗೋ ಫಾರ್ ಖರೀಫ್ ಕ್ರಾಪ್. ಅಲ್ಲ ಅಲ್ಲೂ ಡಬಲ್ ಕ್ರಾಪಿಂಗ್ ಪಾಸಿಬಲ್. ಸೂನ್ ಆಫ್ಟರ್ ದಿ ಹಾರ್ವೆಸ್ಟ್ ಆಫ್ ದಿ ಖರೀಫ್ ಕ್ರಾಪ್ ವಿ ಕ್ಯಾನ್ ಗೋ ಫಾರ್ ರಬಿ ಕ್ರಾಪ್. ಸೊ ದೇರ್ ಆಲ್ಸೋ ಡಬಲ್ ಕ್ರಾಪಿಂಗ್ ಇಸ್ ಪಾಸಿಬಲ್. ನನ್ನ ಸಿನ್ಸಿಯರ್ ಅಡ್ವೈಸ್ ಏನಂದರೆ ಮಾರ್ಕೆಟಲ್ಲಿ ವಿ ಆರ್ ಗೆಟಿಂಗ್ ಓನ್ಲಿ ಹೈಬ್ರಿಡ್ಸ್ ಫ್ರಮ್ ಪ್ರೈವೇಟ್ ಸೆಕ್ಟರ್. ಸೊ ಅದು ಅದರ ಮೇಲೆ ಬರೆದಿರ್ತಾರೆ ಎಚ್ ಡಿ ಪಿ ಎಸ್ ಅಂತ ದೊಡ್ಡ ಅಕ್ಷರದಲ್ಲಿ. ಸೊ ಅದನ್ನು ನೋಡಿ ನಮ್ಮ ರೈತರಿಗೆ ರೆಕಮೆಂಡ್ ಮಾಡಬೇಕು. ದ ಥಿಂಗ್ ಈಸ್ ವಿ ಹ್ಯಾವ್ ಟು ಅಡ್ವೈಸ್ ಹಿಮ್ ದ ಯೂಸ್ ಆಫ್ ಮೆಪಿಕಾಟ್ ಕ್ಲೋರೈಡ್. ಐ ಆಮ್ ರಿಪೀಟೆಡ್ಲಿ ಟೆಲಿಂಗ್ ದ ಯೂಸ್ ಆಫ್ ಮೆಪಿಕಾಟ್ ಕ್ಲೋರೈಡ್. ಅದನ್ನು ಯಾವ ಸ್ಟೇ ಇಸ್ ಇಂಪಾರ್ಟೆಂಟ್, ಡೋಸ್ ಇಂಪಾರ್ಟೆಂಟ್, ಅದನ್ನು ನೋಡಿ ನಾವು ರೆಕಮೆಂಡ್ ಮಾಡಿದರೆ ಇಟ್ ವಿಲ್ ಬಿ ಎ ಬೂಮ್ ಫಾರ್ ದಿ ಫಾರ್ಮರ್ಸ್.
1: ಇದುವರೆಗೆ ಹತ್ತಿ ಬೆಳೆಯಲ್ಲಿ ಉತ್ಪಾದಕತೆ ಅಭಿಯಾನದ ಅಡಿ ಅಧಿಕ ಸಾಂದ್ರತೆ ನಾಟಿ ಪದ್ಧತಿ ಕುರಿತು ಡಾಕ್ಟರ್ ಅಜಯ್ ಕುಮಾರ್ ಎಂ ವೈ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನಪಿಂಚಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು.
2: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 37-38 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 25-26 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 70-72% ಮತ್ತು ಕನಿಷ್ಠ ಆರ್ದ್ರತೆ 35-39% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ

0: ಇಟ್ಟುಕೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಎರಡು ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧ ಮಾಡಿಕೊಳ್ಳಿ. ಇನ್ನು ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, BGS 9 ಈ ಮುಂಗಾರಿಗೆ ಬಿತ್ತುವಾಗ ಬಳಸಬಹುದಾದಂತಹ ಒಂದು ಬೀಜವಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನು ಬಳಸಬೇಕಾಗ್ತದೆ. ರೈಸೋಬಿಯಂ 200 ಗ್ರಾಂ ಹಾಗೂ ರಂಜಕ ಕರಗಿಸುವ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ರಸಗೊಬ್ಬರವನ್ನು ಬಿತ್ತನೆಯ ಸಮಯದಲ್ಲಿ ಕೊಡಬೇಕು ಮತ್ತು 8 kg ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 kg ಜಿಪ್ಸಮ್ ರೂಪದಲ್ಲಿ ಕೊಡಬೇಕು. ಇನ್ನು ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿ ಮಿಥಾಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, TGLPS 3 ಅಜಯ ಕದರಿ 9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು, ಹತ್ತಿ ಬಿತ್ತುವಂತಹ ಸಮಯದಲ್ಲಿ ಪ್ರತಿ ಎಕರೆಗೆ 32-32 kg ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಕೊಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟೆಗಾಗಿ 2 ಲೀಟರ್ ಪೆಂಡಿ ಮಿಥಾಲಿನ್ 30 EC ಅಥವಾ 700 ml ಪೆಂಡಿ ಮಿಥಾಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆ ಮಾಡಬೇಕು. ತೊಗರಿ ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು, GRG 811, GRG 152, TS 3R ಈ ತಳಿಗಳನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡಿನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಹಾಗೂ ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ಗಂಟಲು ಬೇನೆ, ಪ್ರತಿ ವರ್ಷ ಈ ರೋಗವು ಮುಂಗಾರು ಮಳೆ ಆರಂಭದಲ್ಲಿ ಆರಂಭ ಆಗ್ತದೆ. ಮುಖ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಈ ರೋಗ ಉಲ್ಬಣವಾಗುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
1: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು ಮಾನ್ವಿ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ 5,725 ರೂಪಾಯಿಯಿಂದ 5,725 ರೂಪಾಯಿ, ಹತ್ತಿ ಹೈಬ್ರಿಡ್ 44 7,980 ರೂಪಾಯಿಯಿಂದ 9,706 ರೂಪಾಯಿ, ನೆಲಗಡಲೆ ಶೇಂಗಾ ಘುಂಗ್ರಿ 5,590 ರೂಪಾಯಿಯಿಂದ 7,310 ರೂಪಾಯಿ, ಭತ್ತ ಸೋನಾ ಮಸೂರಿ 2,241 ರೂಪಾಯಿಯಿಂದ 2,819 ರೂಪಾಯಿ, ತೊಗರಿ ಕೆಂಪು 6,075 ರೂಪಾಯಿಯಿಂದ 7,739 ರೂಪಾಯಿ, ತೊಗರಿ ಬಿಳಿ 6,969 ರೂಪಾಯಿಯಿಂದ 7,712 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,450 ರೂಪಾಯಿಯಿಂದ 2,500 ರೂಪಾಯಿ, ಭತ್ತ ಹೊಸ ಸೋನಾ ಮಸೂರಿ 2,450 ರೂಪಾಯಿಯಿಂದ 2,450 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 2,500 ರೂಪಾಯಿಯಿಂದ 3,100 ರೂಪಾಯಿ, ಅಕ್ಕಿ ಇತರೆ 2,650 ರೂಪಾಯಿಯಿಂದ 2,650 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ 2,200 ರೂಪಾಯಿಯಿಂದ 2,900 ರೂಪಾಯಿ, ಅಲಸಂದೆ ಕೌಪಿಯಾ ಓಲ್ 7,000 ರೂಪಾಯಿಯಿಂದ 7,000 ರೂಪಾಯಿ, ಹುರುಳಿಕಾಳು ಹುರುಳಿಕಾಳು ಓಲ್ 4,500 ರೂಪಾಯಿಯಿಂದ 4,500 ರೂಪಾಯಿ, ತೊಗರಿ ತೊಗರಿ 7,000 ರೂಪಾಯಿಯಿಂದ 7,000 ರೂಪಾಯಿ. ಇದುವರೆಗೆ ರಾಯಚೂರು ಮಾನ್ವಿ ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಜನಪದ ಸಂಗೀತ ಕಾರ್ಯಕ್ರಮ.
1: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
1: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
2: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
3: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಜನಪದ ಸಂಗೀತದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು

0: ಹಣ್ಣು ಕೊಬರಿ ಬಟ್ಟಲ ಸೂರ್ಯಾಗುತ್ತಾವ ಗಿರಿಯಾಗ ಪೂಜನಾಗುತ್ತಾವ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತಾವ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತಾವ
1: ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವ ನಡೆಯುತ್ತಾವ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವ ನಡೆಯುತ್ತಾವ
0: ಹಣ್ಣು ಕೊಬರಿ ಬಟ್ಟಲ ಸೂರ್ಯಾಗುತ್ತೈತಿ ಗಿರಿಯಾಗ ಪೂಜೆ ಆಗುತ್ತೈತಿ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿಯ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿ
1: ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವ ನಡೆಯುತ್ತೈತಿ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವ ನಡೆಯುತ್ತೈತಿ
0: ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿ ಉಪಂಜರು ಮಕ್ಕಳು ಬೇಡುತ್ತಾರ ಕರಿಯ ಸೀರೆ ಕರತೀಯ ನಿನಗ ಬರುವುದು ಬಲು ಬರುತ್ತೀಯ ಕರಿಯ ಸೀರೆ ಕರತೀಯ ನಿನಗ ಬರುವುದು ಬಲು ಬರುತ್ತೆ
1: ಕರಿಯ ಸೀರೆ ಕರತೀಯ ನಿನಗ ಬರುವುದು ಬಲು ಪರಿಸಿ ಕರಿಯ ಸೀರೆ ಕರತೀಯ ನಿನಗ ಬರುವುದು ಬಲು ಪರಿಸಿ.

0: பரி நம்ம உயர்த்து பரி பரி
1: பரி பரி தேவ பரி பரி.

ಇದುವರೆಗೆ ಜನಪದ ಸಂಗೀತದಲ್ಲಿ ಕುಸ್ತಿಗೆ ತಾಲೂಕಿನ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದಿರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34 ಆಗುತ್ತಲಿದ್ದು 7:35 ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20ಕ್ಕೂ ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ June 8-11 ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತಾರೆ ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ.

0: ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು ಎರಡನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3 ಪ್ರಾರಂಭವಾಗಿ ಆಗಸ್ಟ್ 28 ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93 ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48 ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25 ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53 ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78 ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5 ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ. ಚಿತ್ರಗೀತೆಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆಗೆ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ನಾನಿದ್ದೇನೆ, ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರ. ತಮಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾಗಿರ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ, 0853220312 ಅಥವಾ 0853229588 ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 0853220312 ಅಥವಾ 0853229588 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ. ಹಲೋ ಆಕಾಶವಾಣಿ ಕೇಂದ್ರ.
5: ನಮಸ್ಕಾರ ಸರ್.
4: ನಮಸ್ಕಾರ, ತಮ್ಮ ಹೆಸರು?
5: ಸರ್, ನಾನು ಇಲ್ಲಿ ವಿಜಯಪುರದಿಂದ ಭರತ್ ಕುಮಾರ್ ಸರ್.
4: ಭರತ್ ಕುಮಾರ್
5: ನೋಡ್ರಿ ಸರ್,
4: ಹೇಗಿದ್ದೀರಿ ಭರತ್ ಕುಮಾರ್ ಅವರೇ?
5: ನಾವೆಲ್ಲ ಆರಾಮ ನೋಡ್ರಿ ಸರ್. ನೀವೆಲ್ಲ ಆರಾಮಿಲ್ರಿ ಸರ್?
4: ಆರಾಮಿದ್ದೀನಿ. ಯಾವ ಗೀತೆಯನ್ನ ಕೇಳ್ತೀರಿ ಇವತ್ತು?
5: ಸರ್, ನಮಗೆ ಕುಂಕುಮ ರಕ್ಷೆ ನೋಡಿ ಸರ್.
4: ಕುಂಕುಮ
5: ರಕ್ಷೆ?
4: ಕುಂಕುಮ ರಕ್ಷೆ
5: ನೋಡ್ರಿ ಸರ್.

0: ಅದ್ ಬಿಟ್ರೆ ಮತ್ತೆ ಯಾವ ಚಿತ್ರದ ಬೇಕು?
1: ಮತ್ತೆ ವಸಂತ ನೋಡ್ತಾರೆ ಅದ್ರೆ.
0: ಮತ್ತೆ ವಸಂತ
1: ನೋಡ್ರಿ.
0: ಹಾ, ಕುಂಕುಮ ರಕ್ಷೆಯಿಂದ ಯಾವ ಗೀತೆ ಬೇಕು?
1: ತಾನೊಂದು ಬಗೆದರೆ ಮಾನವತನ ಹಾಡಿಸ್ತಿರೋರೆ.
0: ಹ್ಮ್, ತಾನೊಂದು ಇದೆ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರ್ತಕ್ಕಂಥದ್ದು.
1: ನೋಡ್ರಿ ಸರ್,
0: ಯಾರಿಗಾಗಿ ಗೀತೆ
1: ಸರ್? ಆಕಾಶವಾಣಿ ಎಷ್ಟು ಮಂದಿ ಕೇಳ್ತಾರೆ ಎಲ್ಲರಿಗೋಸ್ಕರ ಸರ್.
0: ಎಲ್ಲರಿಗೋಸ್ಕರ ಸರ್ ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್.
2: ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಕುಂಕುಮ ರಕ್ಷೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಹಲೋ, ಆಕಾಶವಾಣಿ ಕೇಂದ್ರ. ನಮಸ್ಕಾರ, ತಮ್ಮ ಹೆಸರು? ಬಸವರಾಜ್ ಪಾಟೀಲ್, ಅರಕೇರ ತಾಲೂಕು ಜಾಗಟಗಲ್ ಗ್ರಾಮದಿಂದ. ಹೇಗಿದ್ದೀರಿ ಪಾಟೀಲ್ ರೇ? ಬಹುಶಃ ಜಾಗಟಗಲ್ ಗ್ರಾಮದಿಂದ ಬಸವರಾಜ್ ಪಾಟೀಲ್ರವರು ಕರೆ ಮಾಡಿದರು. ಕರೆ ಕಟ್ಟಾಯಿತು ಅನಿಸುತ್ತೆ. ಬನ್ನಿ, ಮುಂದಿನ ಕರೆಯನ್ನು ನೋಡೋಣ. ಹಲೋ, ಆಕಾಶವಾಣಿ ಕೇಂದ್ರ.
1: ಹಲೋ, ನಮಸ್ತೆ ನಳಿನಿ ಸತೀಶ್, ಚಿತ್ರದುರ್ಗದಿಂದ.
0: ನಮಸ್ತೆ, ಹೇಗಿದ್ದೀರಿ ನಳಿನಿ ಅವರೇ?
1: ಫೈನ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ?
0: ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳ್ತೀರಿ ಇವತ್ತು?
1: ಇವತ್ತು ಎರಡು ನಕ್ಷತ್ರ ಚಿತ್ರ ಇದೆಯಾ ನೋಡಿ.
0: ಎರಡು ನಕ್ಷತ್ರಗಳು? ಅದರಲ್ಲಿ
1: ಅಂಬಿಕಾ ಅಂಬಿಕಾ ಅಂಡ್ ರಾಜ್ಕುಮಾರ್, ಯು ನೋ, ಲೈಕ್ ಅವ್ರು ಇದು ಆಕ್ಟ್ ಮಾಡಿರೋದು.
0: ಹೌದು.
1: ಅದರಲ್ಲಿ ಏಕೆ ಮಳ್ಳಿ ಹೆಂಗೆ ನನ್ನ ನೀನು ಕದ್ದು ಕದ್ದು ನೋಡಿ, ಅದಿದೆಯಾ ಸಾಂಗ್ ನಿಮ್ಮಲ್ಲಿ?
0: ಖಂಡಿತ ಪ್ರಸಾರ ಮಾಡ್ತೀನಿ. ಯಾರಿಗಾಗಿ ಗೀತೆ
1: ಈ ಹಾಡು? ಟು ಮೈ ಚಿಲ್ಡ್ರನ್ ಅರ್ಪಿತಾ, ಸುಮಂತ್, ಅಭಿಷೇಕ್, ವೈಷ್ಣವಿ ಅಂಡ್ ಕರ್ನಾಥ್, ಕಿಯಾರಾ ಅಂಡ್ ಸೋನು ಅಂಡ್ ಪುಟಾನಿ, ನಮ್ಮ ಬೇಬಿ, ನ್ಯೂ ಬಾರ್ನ್ ಬೇಬಿ ಅಂಡ್ ಅಮೃತ ರಮೇಶ್, ಇವರಿಗೆಲ್ಲ ಈ ಹಾಡು. ಸುರೇಶ್ ಬೆಣ್ಣೆ, ನೇತ್ರ ನಟರಾಜ್, ಇವರಿಗೆಲ್ಲ ಈ ಹಾಡು.
0: ಖಂಡಿತ, ನೀವು ಕೋರಿರತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ಕಾರ.
1: ಥ್ಯಾಂಕ್ ಯು.
0: ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್. ಎರಡು ನಕ್ಷತ್ರಗಳು ಚಿತ್ರದ ಗೀತೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಹಲೋ, ಆಕಾಶವಾಣಿ ಕೇಂದ್ರ. ನಮಸ್ತೆ, ತಮ್ಮ ಹೆಸರು?
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ.
0: ಸುರೇಶ್ ಬೆಣ್ಣೆ ಅವರು, ಹೇಗಿದ್ದೀರಿ ಸುರೇಶ್ ಬೆಣ್ಣೆ ಅವರೇ? ಹ್ಞೂ, ಆರಾಮಿದ್ದೀನಿ ನೋಡಿ. ಇವತ್ತು ಯಾವ ಗೀತೆಯನ್ನು ಕೇಳ್ತೀರಿ ಇವತ್ತು? ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ ಸುರೇಶ್ ಬೆಣ್ಣೆ ಅವರೇ. ಹಾಲು ಜೇನು, ಬಾಳು ಜೇನು, ಬಾಳು ಜೇನು. ಇಲ್ಲ, ಜೇನು ಬಾಳು ಜೇನು ಅಂತ ಇಲ್ಲ ಚಿತ್ರ, ಬಾಳು ಬಂಗಾರ ಅಂತ ಇದೆ. ಬಾಳು ಬಂಗಾರದಿಂದನೇ? ಖಂಡಿತ ಖಂಡಿತ, ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ ಆದರೂ ಕೇಳಿಸ್ತಾ ಇದೆ. ಬಾಳು ಬಂಗಾರ ಅಂತಕ್ಕಂತಹ ಗೀತೆಯನ್ನ ಪ್ರಸಾರ ಮಾಡಿ, ನಾನು ನೀನು ಅಂತಕ್ಕಂಥದ್ದು. ಖಂಡಿತ ಸುರೇಶ್ ಬೆಣ್ಣೆಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮಗಾಗಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗಾಗಿ ನೀವು ಕೋರಿರ್ತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಬಾಳು ಬಂಗಾರ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್.

0: ಹಲೋ, ಆಕಾಶವಾಣಿ ಕೇಂದ್ರ.
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ನಾಗೇಂದ್ರಗೌಡ ಗೊಂದಡಿ ಸರ್. ನಾನು
0: ಗೊಂದಡಿಗೆಯಿಂದ ನಾಗೇಂದ್ರಪ್ಪ ಗೌಡ್ರು.
1: ಹಾಂ, ನೋಡ್ರಿ ಸರ್.
0: ಹೆಂಗಿರಿ ಗೌಡ್ರೆ?
1: ಆರಾಮಿರಿ ಸರ್, ನೀವು ಆರಾಮಿರಿ?
0: ಆರಾಮೇನು ನೋಡ್ರಿ. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ಸ್ವಲ್ಪ ನಿಮ್ಮದು ಧ್ವನಿ ಎಕೋ ಆಗ್ತಾ ಇದೆ. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ.
1: ಹಾಂ, ಕಡಿಮೆ ಸರ್.
0: ಇನ್ನೂ ಆಗಿಲ್ಲ.
1: ಹಾಂ,
0: ಇವತ್ತು ಯಾವ ಗೀತೆಯನ್ನು ಕೇಳ್ತೀರಿ?
1: ಇಂದ್ರಜಿತ್ ಆಗ್ಬೇಕು ನೋಡ್ರಿ ಸರ್. ದೈವದಲ್ಲಿ ಸೂರ್ಯ ತಂದೆ ಕಿರಣ.
0: ಇಂದ್ರಜಿತ್?
1: ಹಾಂ, ಇಂದ್ರಜಿತ್.
0: ಹಾಂ, ಅದರಲ್ಲಿ ಯಾವ ಗೀತೆ?
1: ಹಾಂ, ದೈವದಲ್ಲಿ ಸೂರ್ಯ ತಂದೆ ಕಿರಣ ಅಂತ.
0: ಹೌದೌದು, ಖಂಡಿತ ಪ್ರಸಾರ ಮಾಡ್ತೀನಿ.
1: ನಮ್ಮ ದೋಸ ಗೆಳೆಯರ ಅಂತ ಭೀಮನಗೌಡ, ಸುರೇಶ್ ಬೆಣ್ಣಿ, ಚಳಮಾರ್ ಸರ್, ಹಿರಣ್ಣ ಗಂಗವತಿ, ಮಾಲಿನರಾಯ, ಚಂದ್ರೇಗೌಡ, ಬಸವೇಗೌಡ, ಬೇರೆ ನಿಮ್ಮ ಸೌಲಭ್ಯ ಸರ್. ಹಂಗೆ
0: ಖಂಡಿತ, ತುಂಬಾ ಧನ್ಯವಾದಗಳು. ನಿಮ್ಮೆಲ್ಲ
1: ಸ್ನೇಹಿತರಿರ್ತಕ್ಕಂತಹ
0: ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳಿ ಇಂದ್ರಜಿತ್ ಚಿತ್ರದ ಗೀತೆ. ಸಿ ವಿ ಶಿವಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ರತ್ನಾ.

0: ನಮಸ್ತೆ ಬಿ ವಿಜಯರಾಜೇಂದ್ರ ಸರ್ ಅವರೇ, ನಮಸ್ತೆ.
1: ನಮಸ್ಕಾರ. ಲಿಂಗಸ್ಕೂರಿಂದ ಚಳ್ಳಮರವರಿಗೆ ನಿಮಗೂ ಕೂಡ ನಮಸ್ಕಾರ.
0: ಲಿಂಗಸೂರು ತಾಲೂಕು ನವಲಿಯಿಂದ ವೈಬಿ ಚಳ್ಳಮರದ ಮಾತಾಡ್ತಿರೋದು.
1: ಮತ್ತೆ ಹೇಗಿದ್ರಿ ಚಳ್ಳಮರದವರೇ?
0: ಕುಶಲ ಕ್ಷೇಮ, ತಾವೆಲ್ಲ ಆರಾಮಿದ್ದೀರಿ ಸರ್?
1: ಸೌಖ್ಯವಾಗಿದೆ ನೋಡಿ.
0: ಒಳ್ಳೆ ಸರ್.
1: ಮತ್ತೆ ಇವತ್ತು ಯಾವ ಗೀತೆಯನ್ನು ಕೇಳ್ತೀರಿ?
0: ನಾವಿಬ್ಬರು ನಮಗಿಬ್ಬರು ಚಿತ್ರ, ಅದರಲ್ಲಿ
1: ಹೇಳಿ
0: ಶೃಂಗೇರಿ ಶಾರದಕ್ಕ ಅಂತ ಒಂದು ಹಾಡು ಬರುತ್ತೆ, ಇವಳ ಗೀತೆ.
1: ಖಂಡಿತ.
0: ಆ ಸುಮಧುರ ಗೀತೆಯನ್ನ ಈಗ ನಮ್ಮ ನಾಗೇಂದ್ರ ಗೌಡ್ ನಮ್ಮ ಹೆಸರು ಹೇಳಿದ್ರು, ಸುರೇಶ್ ಬೆಣ್ಣೆ ಅವರು, ಹೀಗೆ ಹಲವಾರು ಮಂದಿ ಇದ್ದಾರೆ. ಎಲ್ಲ ಕೇಳುವವರಿಗೂ ಸಹ ಯಾರ್ಯಾರು ಇಷ್ಟ ಆಗುತ್ತೆ ಈ ಹಾಡು?
1: ಖಂಡಿತ, ನೀವು ಕೋರಿರ್ತಕ್ಕಂಥ ಗೀತೆಯನ್ನ ಪ್ರಸಾರ ಮಾಡ್ತೀನಿ.
0: ಶುಭರಾತ್ರಿ ಸರ್.
1: ನಿಮಗೂ ಕೂಡ ಶುಭರಾತ್ರಿ, ಧನ್ಯವಾದ, ನಮಸ್ಕಾರ.
0: ನಮಸ್ತೆ ಸರ್.
1: ರಾಘವೇಂದ್ರ ರಾಜ್ಕುಮಾರ್ ಮತ್ತು ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ ಕೇಳಿ ನಾವಿಬ್ಬರು ನಮಗಿಬ್ಬರು ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಹಲೋ ಆಕಾಶವಾಣಿ ಕೇಂದ್ರ.
1: ನಮಸ್ತೆ ಸರ್, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರು.
0: ನಮಸ್ಕಾರ ರೂಪಾ ಪಾಂಡುರಂಗ ಅವರಿಗೆ, ಹೇಗಿದ್ದೀರಿ ರೂಪಾ ಅವರೇ?
1: ಚೆನ್ನಾಗಿದ್ದೀನಿ ಸರ್, ತಾವು?
0: ಚೆನ್ನಾಗಿದ್ದೀನಿ. ಯಾವ ಗೀತೆ ಬೇಕಾಗಿತ್ತು ಇವತ್ತು?
1: ತಾಜ್ ಮಹಲ್ ಫಿಲಂ ಅಲ್ಲಿ.
0: ತಾಜ್ ಮಹಲ್ ಇಂದ? ಅದರಲ್ಲಿ ಯಾವ ಗೀತೆ?
1: ಖುಷಿಯಾಗಿದೆ ಇದೆ ನೋಡಿ,
0: ಖಂಡಿತ ಪ್ರಸಾರ ಮಾಡ್ತೀನಿ. ಯಾರಿಗಾಗಿ ಗೀತೆ?
1: ಈ ಹಾಡು ಸರ್ ನನ್ನ ಮಗ ಶ್ರವಂತ್ ಮತ್ತು ಎಲ್ಲ ಕೇಳುಗರಿಗಾಗಿ.
0: ಖಂಡಿತ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಸರ್.
0: ಕೇಳಿ ತಾಜ್ ಮಹಲ್ ಚಿತ್ರದ ಗೀತೆಯನ್ನು.
2: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಸರ್ ನಮಸ್ತೆ ಸರ್.
1: ನಮಸ್ಕಾರ, ತಮ್ಮ ಹೆಸರು?
0: ಸರ್ ಹಗರಿಬೊಮ್ಮನಳ್ಳಿ ತಾಲೂಕು ಹಂಪ ಸರ್, ಸುಭಾನ್ ಕೋರಿ ಸರ್.
1: ಸುಭಾನ್ ಕೋರಿ ಅವರು, ಹೇಗಿದ್ದೀರಿ ಸುಭಾನ್ ಅವರೇ?
0: ಆರಾಮಿದ್ದೀನಿ ಸರ್. ಆರಾಮಿದ್ದೀರಿ ಸರ್?
1: ಸೂಪರ್ ಆಗಿದ್ದೀನಿ. ಇವತ್ತು ಯಾವ ಗೀತೆಯನ್ನು ಕೇಳ್ತೀರಿ?
0: ಸರ್ ಚಿತ್ರದ ಹೆಸರು ಜನಪದ ಸರ್.
1: ಜನಪದ?
0: ಹಾಂ ಸರ್.
1: ಜನಪದ ಜನಪದ ಜಾನಪದ ಅಥವಾ ಜನಪದನ?
0: ಅದೇ ಜಾನಪದ, ಜನಪದ ಅಂತ ಇದೆ ಸರ್ ಅದು.
1: ಜನಪದ ಇಲ್ಲ, ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ ಜನಪದ ಅಂತಕ್ಕಂಥದ್ದು.
0: ಇಲ್ಲ ಸರ್, ಇದಿದೆ ನೋಡಿ ಸರ್, ಹಣ ಬಲ್ಲವೋ ಜನಬಲ್ಲವೋ ಸರ್.
1: ಹಣ?
0: ಹಣ ಬಲ್ಲವೋ ಜನಬಲ್ಲವೋ
1: ಇದೆ, ಅದರಲ್ಲಿ ಯಾವ ಗೀತೆ ಬೇಕು?
0: ಅದು ಸಿಹಿಯಾಗೋ ಮಾತಿನಲ್ಲಿ ಅಂತ ಒಂದಿದೆ ಸರ್.
1: ಖಂಡಿತ. ಯಾರಿಗಾಗಿ ಗೀತೆ
0: ಸರ್? ಎಲ್ಲ ಕೇಳೋದರಿಗೆ ಸರ್.
1: ತುಂಬಾ ಖುಷಿ ಆಯ್ತು ಸುಭಾನ್ ಕೋರಿ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್. ಹಣ ಬಲ್ಲವರು ಜನ ಬಲ್ಲವರು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಸರ್, ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಸರ್.
1: ಹೇಗಿದ್ದೀರಿ ನೇತ್ರಾ ಅವರೇ?
0: ಚೆನ್ನಾಗಿದ್ದೀರಿ ಸರ್, ನೀವ್ ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳ್ತಾರೆ ಇವತ್ತು?
0: ಸರ್, ಚಂದ್ರಮುಖಿ ಪ್ರಾಣ ಸಖಿ ಚಿತ್ರದಿಂದ. ಅದರಲ್ಲಿ ನೆನಪು ಗಟ್ಟ ಮಾತೆ ಮಧುರ ಅಂತಿದೆ ಸರ್ ಹಾಡು. ಹಾಡ್ಬೇಕಿತ್ತು ಸರ್.
1: ಖಂಡಿತ. ಯಾರಿಗಾಗಿ ಗೀತೆ? ಎಲ್ಲ ಕೇಳುಗರಿಗಾಗಿ
0: ಸರ್.
1: ಖಂಡಿತ ಪ್ರಸಾರ ಮಾಡ್ತೀನಿ ಕಾರ್ಯಕ್ರಮಕ್ಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ನೇತ್ರ ಅವರೇ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ನಮಸ್ತೆ ಸರ್.
1: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಕೆ ಕಲ್ಯಾಣ್.

0: ಇದುವರೆಗೆ ಕೋರಿಕೆಯ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8:30, ಜನಪದ ಸಂಗೀತ ಕಾರ್ಯಕ್ರಮ.
1: ಹದಿನಾಲ್ಕರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
2: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
1: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
2: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
1: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
2: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಜನಪದ ಸಂಗೀತದಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪದಾಸರ್ ಮತ್ತು ಸಂಗಡಿಗರಿಂದ

ಇದುವರೆಗೆ ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪ ದಾಸರ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ಬಿ ಕೆ ಸುಮಿತ್ರಾ ಮತ್ತು ಎಂ ಎಲ್ ಸುಧಾಕರ್ ಅವರ ಧ್ವನಿಯಲ್ಲಿ ಜನಪದ ಗೀತೆಯನ್ನು.

ಇದುವರೆಗೆ ಬಿಕೆ ಸುಮಿತ್ರಾ ಮತ್ತು ಎಂಎಲ್ ಸುಧಾಕರ್ ಅವರ ಧ್ವನಿಯಲ್ಲಿ ಜನಪದ ಗೀತೆಯನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45 ಆಗುತ್ತಲಿದ್ದು, ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 9:16. ಭಾವಗೀತೆಗಳ ಕಾರ್ಯಕ್ರಮ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ HS ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಗಳನ್ನು.

0: ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 155214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಇದುವರೆಗೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 9:30 ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.